0: ವಂದೇ ಪನ್ನಗಭೂಷಣಂ ಮೃಗಧರಂ
1: ವಂದೇ ಪಶೂನಾಂ ಪತಿಂ
0: ವಂದೇ ಸೂರ್ಯಶಶಾಂಗವಹ್ನಿನಯನಂ
1: ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣುಃ ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ
0: ಸರ್ವಭಾವನಃ
1: ಹರಶ್ಚ ಹರಿಣಾಕ್ಷಶ್ಚ
0: ಸರ್ವಭೂತಹರಃ
1: ಪ್ರಭುಃ ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
0: ಭಗವಾನ್
1: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
0: ಭೂತಭಾವನಃ
1: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನಿಯಮಃ ನಿಯಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನಿ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸುರ್ವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಪರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಃಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
1: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಲಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪಥಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಃ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಾ ಹುತಾಶನಃ ಉಗ್ರತೇಜಃ ಮಹಾತೇಜಃ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಕಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ ನಕ್ಷತ್ರವಿಗ್ರಹಮತಿಃ ಗುಣಬುದ್ಧಿಃ ಲಯೋ ಅಗಮಃ ಪ್ರಜಾಪತಿಃ ವಿಶ್ವಬಾಹುಃ ವಿಭಾಗಃ ಸರ್ವತೋಮುಖಃ ವಿಮೋಚನಃ ಸುಸರಣಃ ಹಿರಣ್ಯಕವಚೋದ್ಭವಃ ಮೇಘಜಃ ಬಲಚಾರೀ ಚ ಮಹೀಚಾರೀ ಅಸ್ತುತಸ್ತಥಾ ಸರ್ವಸೂರ್ಯ ವಿನೋದೀ ಚ ಸರ್ವವಾದ್ಯ ಪರಿಗ್ರಹ
2: ಜಾಲರೂಪೋ
1: ಗುಹಾವಾಸಿ ಗೃಹಮಾಲಿ ತರಂಗವಿತ್ ತ್ರಿದಶಃ ಕಾಳದೃಕ್ ಕರ್ಮ ಸರ್ವಬಂಧ ವಿಮೋಚನಃ ಬಂಧನಸ್ತು ಅಸುರೇಂದ್ರಾಣಾಂ ಯುಧಿ ಶತ್ರುವಿನಾಶನಃ ಸಾಂಖ್ಯಪ್ರಸಾದಃ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನಃ ವಿಭಾಗಜ್ಞಃ ಅತುಲ್ಯಃ ಯಜ್ಞಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸ ವಾಸವಃ ಅಮರಃ ಹೇಮೋ ಹೇಮಕರಃ ಯಜ್ಞಃ ಸರ್ವಧಾರೀ ಧರೋತ್ತಮಃ ಲೋಹಿತಾಕ್ಷಃ ಮಹಾಕ್ಷಶ್ಚ ವಿಜಯಾಕ್ಷಃ ವಿಶಾರದಃ ಸಂಗ್ರಹ ನಿಗ್ರಹ ಕರ್ತಾ ಸರ್ವಚೀರ ನಿವಾಸನಃ ಮುಖ್ಯಃ ಅಮುಖ್ಯಶ್ಚ ದೇಹಶ್ಚ ಕಾಲಹಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲಃ ಬಲರೂಪಭೃತ್ ಸರ್ವಕಾಮಪ್ರದಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶನಿರ್ವಿರೂಪಶ್ಚ ನಿಪಾತಃ ಅವಶಃ ಖಗಃ ರೌದ್ರರೂಪೋ ಅಂಶುರಾದಿತ್ಯಃ ಬಹುರಶ್ಮಿಃ ಸುವರ್ಚಸೀ ವಸುವೇಗಃ ಮಹಾವೇಗಃ ಮನೋವೇಗಃ ನಿಶಾಚರಃ ಸರ್ವವಾಸೀ ಶ್ರಿಯಾವಾಸೀ ಉಪದೇಶಕರಃ ಅಕರಃ ಮುನಿಃ ಆತ್ಮಾ ನಿರಾಲೋಕಃ ಸಂಮಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪ್ರಕ್ಷರೂಪಶ್ಚ ಅತಿದೀಪ್ತೋ ವಿಷಾಂಪತಿಃ ಉನ್ಮಾದಃ ಮದನಃ ಕಾಮಃ ಅಶ್ವತ್ಥಃ ಅರ್ಥಕರಃ ಯಶಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಃ ಉದಂಗ್ಮುಖಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥಃ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣಃ ಮೃದುಃ ಅವ್ಯಯಃ ಮಹಾಸೇನಃ ವಿಶಾಖಶ್ಚ ಷಷ್ಠಿಭಾಗಃ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಬೀ ಚಮೂಸ್ತಂಭನಯೇವ ಚ ವೃತ್ತವೃತ್ತಕರಃ ತಾಲಃ ಮಧುಃ ಮಧುಕಲೋಚನಃ ವಾಚಸ್ಪತ್ಯಃ ವಾಜಸನಃ ನಿತ್ಯಂ ಆಶ್ರಿತಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿದ್ ಈಶಾನಃ ಈಶ್ವರಃ ಕಾಲಃ ನಿಶಾಚಾರೀ ಪಿನಾಕಭೃತ್ ನಿಮಿತ್ತಸ್ಥಃ ನಿಮಿತ್ತಂಚ ನಂದಿಃ ನಂದಕಿರೋ ಹರಿಃ ನಂದೀಶ್ವರಶ್ಚ ನಂದೀ ಚ ನಂದನಃ ನಂದಿವರ್ಧನಃ ಭಗಹಾರೀ ನಿಹಂತಾ ಚ ಕಾಲಃ ಬ್ರಹ್ಮ ಪಿತಾಮಹಃ ಚತುರ್ಮುಖಃ ಮಹಾಲಿಂಗಃ ಚಾರುಲಿಂಗಃ ತಥೈವ ಚ ಲಿಂಗಾಧ್ಯಕ್ಷಃ ಸುರಾಧ್ಯಕ್ಷಃ ಯೋಗಾಧ್ಯಕ್ಷಃ ಯುಗಾವಹಃ ಬೀಜಾಧ್ಯಕ್ಷಃ ಬೀಜಕರ್ತಾ ಅಧ್ಯಾತ್ಮ ಅನುಗತೋ ಬಲಃ ಇತಿಹಾಸಃ ಸಕಲ್ಪಶ್ಚ ಗೌತಮಃ ಅಥ ನಿಶಾಕರಃ ದಂಭೋಹಿ ಅದಂಬಃ ವೈದಂಬಃ ವಶ್ಯಃ ವಶಕರಃ ಕಲಿಃ ಲೋಕಕರ್ತಾ ಪಶುಪತಿಃ ಮಹಾಕರ್ತಾ ಅನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಾನ್ ಶಕ್ತಯೇವ ಚ ನೀತಿಃ ಅನೀತಿಃ ಶುದ್ಧಾತ್ಮ ಶುದ್ಧಃ ಮಾನ್ಯಃ ಗತಾಗತಃ ಬಹುಪ್ರಸಾದಃ ಸುಸ್ವಪ್ನಃ ದರ್ಪಣಃ ಅಥ ತು ಅಮಿತ್ರವಿಜಿತ್ ವೇದಕಾರಃ ಮಂತ್ರಕಾರಃ ವಿದ್ವಾನ್ ಸಮರಮರ್ದನಃ ಮಹಾಮೇಘನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲಃ ಮಹಾಜ್ವಾಲಃ ಅತಿಧೂಮೋ ಹುತೋ ಹವಿಃ ವೃಷಭಃ ಶಂಕರಃ ನಿತ್ಯಂ ವರ್ಚಸ್ವೀ ಧೂಮಕೇತನಃ ನೀಲಃ ತಥಾಂಗುಲಬ್ಧಶ್ಚ ಶೋಭನಃ ನಿರವಗ್ರಹಃ ಖಸ್ತಿದಃ ಖಸ್ತಿಭಾಗಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭ ಪರಾಯಣಃ ಕೃಷ್ಣವರ್ಣಃ ಸುವರ್ಣಶ್ಚ ಇಂದ್ರಿಯಂ ಸರ್ವದೇಹಿನಾಂ ಮಹಾಪಾದೋ ಮಹಾಹಸ್ತಃ ಮಹಾಕಾಯೋ ಮಹಾಯಶಃ ಮಹಾಮೂರ್ಧಾ ಮಹಾಮಾತ್ರಃ ಮಹಾನೇತ್ರಃ ನಿಶಾಲೇಹ ಮಹಾಂತಕಃ ಮಹಾಕರ್ಣಃ ಮಹೋಷ್ಠಶ್ಚ ಮಹಾಹನುಃ ಮಹಾನಾಸಃ ಮಹಾಕಂಭುಃ ಮಹಾಗ್ರೀವಃ ಶ್ಮಶಾನಭಾಕ್ ಮಹಾವಕ್ಷಃ ಮಹೋರಸ್ಕಃ ಅಂತರಾತ್ಮಾ ಮೃಗಾಲಯಃ ಲಂಬನಃ ಲಂಬಿತೋಷ್ಠಶ್ಚ ಮಹಾಮಾಯಃ ಪಯೋನಿಧಿಃ ಮಹಾದಂತಃ ಮಹಾದಂಷ್ಟ್ರಃ ಮಹಾಜಿಹ್ವಃ ಮಹಾಮುಖಃ ಮಹಾನಖೋ ಮಹಾರೋಮಾ ಮಹಾಕೇಶಃ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯಃ ಗಿರಿಸಾಧನಃ ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ತಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನಛವಿಃ ನಾಭಿಃ ನಂದಕರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿಃ ಭಸ್ಮಾಶಯಃ ಭಸ್ಮಗುಪ್ತಃ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಃ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಶ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
1: ಸ ಯಜ್ಞಾರಿಹಿ ಸ ಕಾಮಾರಿಹಿ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹ ಅಹಿರ್ಬುದ್ಧ್ಯಾ ಅನಿಲಾಭಶ್ಚ ಶೇಖಿತಾನಃ ಹರಿಹಿ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಃ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಾ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಮಗುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
1: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಜಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾಧಾತುಃ ನೈಕಸಾನುಚರಃ ಛಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
1: ಸುಪರ್ವಣ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭುಃ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
1: ರಕ್ತಾಂಗಃ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋ ಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
2: ಕಕಬೋ
1: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಃ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹು ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತಾ ಶದಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿಃ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿಃ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಚಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿ ಪಿನಾಕಧೃತ್ ಉಮಾಪತಿ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಟ ಲವಾ ಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತಾ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸುರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಕುರ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗಿರಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿ ಸಾರ್ಥಂ ಬ್ರಹ್ಮಚಾರಿ ಜಿತೇಂದ್ರಿಯ ಅಭಗ್ನಯೋಗ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
3: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.

ಪಾದಾಭ್ಯಾಂ ಪಯಸ್ಯ ಬೃಹಸ್ಪತಯೇ ಪಾಂತಾಯ ತೃಣವ ಯಶಾಕ್ವರಾಯ ಚರು ಸವಿತರ ಔಷಣಿಹ ಯತರಯಸ್ತ್ರಿಗ್ಗಂ ಶಾಯರೈವತಾಯ ದ್ವಾದಶಕಪಾಲಃ ಪರಾಜಾಪತಿಯಶ್ಚರುರದಿತಿಯೈ ವಿಷ್ಣುಪತ್

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Dandi Adigal Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. எல்ல மகனியர்களிகூ நமஸ்கார. ஈ தினத வீடியோ பிராரம்பிசுவதற்கு முன்சே நாரத பக்தி சூத்திரதிந்த ஒன்று சூத்திர அதன் ஹேள்பேக்கு அந்த இஷ்டப்படுத்தீனி. இது பக்தி ஹேகிரபேக்கு அந்த விவரிசிதே. சர்வதா சர்வபாவேன ನಿಶ್ಚಿತಿಂತ್ಯೈರ್ ಭಗವಾನ್ಯೇವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾ ಇದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾಯಿದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡೋದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯವೋ ಒಂದು ಆತಂಕವೋ ಏನೂ ಇರಬಾರ್ದು. ಭಗವಂತನನ್ನು ಧ್ಯಾನಿಸಬೇಕಾದ್ರೆ, ಪೂಜಿಸಬೇಕಾದ್ರೆ ಅಲ್ಲಿ ಭಗವಂತನಲ್ಲಿ ಮಾತ್ರ ಮನಸ್ಸಿರಬೇಕು, ಮಗ್ನರಾಗಿರಬೇಕು. ಇದು ನಿಶ್ಚಿಂತೆ ಅಂತ ಹೇಳ್ತಾ ಇದೆ. ಹೀಗೆ ಭಗವಾನ್ಯೇವ ಭಗವಂತನನ್ನು ಮಾತ್ರವೇ ಭಜನೀಯ ಪೂಜಿಸತಕ್ಕದ್ದು ಧ್ಯಾನಿಸತಕ್ಕದ್ದು ಅಂತ ಈ ಸೂತ್ರದ ಅರ್ಥ. ಅಂದರೆ ಭಕ್ತಿ ಹೇಗಿರಬೇಕು ಭಗವಂತನನ್ನು ಆರಾಧಿಸಬೇಕಾದರೆ ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ, ಮತ್ತು ಯಾವ ಆತಂಕವೂ ಭಯ ಆಗೇ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ. ಇನ್ನು ಈ ದಿವಸದ ನಾಯನಾರ್ ಅವರ ಬಗ್ಗೆ ಹೋಗೋಣ. ದಂಡಿ ಅಡಿಗಲ್ ಅನ್ನುವ ನಾಯನಾರು, ಇವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ನಾಟಮಿಗೂ ದಂಡಿಕ್ಕೂ ಮೂರ್ಖರಕ್ಕೂ ಅಡಿಯೇನಂತ. ಅಂದರೆ ಇನ್ನೊಬ್ಬ ನಾಯನಾರನ್ನು ಸೇರಿಸಿದ್ದಾರೆ ಮೂರ್ಖ ನಾಯನಾರ್ ಅಂತ, ಅದನ್ನು ಆಮೇಲೆ ಹೇಳ್ತೀನಿ. ಇದರ ಅರ್ಥ ಏನು ಅಂದರೆ, ದಂಡಿ ಅಡಿಗಳವರೆಗೂ ಕೂಡ ನಾನು ದಾಸನು ಅಂತ ಇದರ ಅರ್ಥ. ಈ ದಂಡಿ ಅಡಿಗಳು ಅನ್ನೋರು ತಿರುವಾರೂರ್ ಅನ್ನೋ ಊರು, ಅನೇಕ ಸಲ ನಾನು ಹೇಳಿದ್ದೀನಿ, ಆ ಊರಿನಲ್ಲಿ ಇದ್ದವರು. ಚೋಳ ರಾಜ್ಯದಲ್ಲಿ ಇದು ಇದೆ. ಇವರು ಪಾಪ ಹುಟ್ಟಿದಾಗಲಿಂದ ಕುರುಡರು, ಕಣ್ಣೇ ಇಲ್ಲ. ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೇ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ ಭಗವಂತನ ನಾಮವನ್ನು ಹೇಳ್ತಾ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಇವರು ಕುರುಡರಾದ್ರಿಂದ ಹೆಚ್ಚು ಏನು ಇವರ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಯಾವಾಗಲೂ ಒಂದು ಸಪೋರ್ಟ್ಗೋಸ್ಕರ ಒಂದು ಕೋಲನ್ನು ಇಟ್ಕೊಂಡಿರೋರು. ಇದರ ಸಹಾಯದಿಂದ ಪ್ರತಿ ದಿವಸವೂ ಇವರ ಭಕ್ತಿ ಅಷ್ಟು ಚೆನ್ನಾಗಿರೋದು. ಹೀಗೆ ನಡೀತಾ ಇತ್ತು. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳ ಕೆಟ್ಟು ಹೋಗಿತ್ತು. ಕೆಟ್ಟು ಹೋಗಿದ್ದರಿಂದ ಇವರಿಗೆ ಒಂದು ಸಂಕಲ್ಪ ಬಂತು, ಈ ಕೊಳವನ್ನು ನಾನು ಹೇಗಾದರೂ ಮಾಡಿ ಶುದ್ಧ ಮಾಡಬೇಕು, ಶುದ್ಧೀಕರಿಸಬೇಕು ಅಂತ ಮನಸ್ಸಿಗೆ ಬಂತು, ಸಂಕಲ್ಪ ಮಾಡಿದ್ರು. ಆದರೆ ಇಲ್ಲಿದ್ದ ಒಂದು ಅಡಚಣೆ ಏನು ಅಂತಂದರೆ, ಆ ಕೊಳದ ಸುತ್ತಮುತ್ತ ಇದ್ದವರ ಮನೆಗಳೆಲ್ಲ ಶ್ರಮಣರುಗಳು, ಆ ಶ್ರಮಣರುಗಳು ನಾಸ್ತಿಕರು, ಶಿವಭಕ್ತಿ ಅದೆಲ್ಲ ಇಲ್ಲವೇ ಇಲ್ಲ, ನಾಸ್ತಿಕರು ಅಂದ ಮೇಲೆ ಎಲ್ಲಿ. ಅದರಿಂದ ಈ ಕೊಳವನ್ನು ಹಾಳು ಮಾಡಿಟ್ಟಿದ್ದರು, ಅಲ್ಲಿ ಕಂಡಕಡ್ಡನ್ನೆಲ್ಲ ಹಾಳಿ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಇವರು ಕುರುಡರು, ಆದರೂ ಈ ಕೊಳವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಏನು ಮಾಡಿದ್ರು, ಕೊಳದ ಮಧ್ಯದಲ್ಲಿ ಒಂದು ಕೋಲನ್ನು ನೆಟ್ಟರು, ದಡದ ಮೇಲೆ ಮೇಲ್ಗಡೆಗೆ ಮತ್ತೊಂದು ಕೋಲನ್ನು ನೆಟ್ಟು ಆ ಕೋಲಿಂದ ಈ ಕೋಲಿಗೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿದರು. ಕಟ್ಟಿಬಿಟ್ಟು ಕೊಳಕ್ಕೆ ಇಳಿದು ಆ ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ರಲ್ಲ, ಇವರು ನೋಡಿದ್ರು, ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಬರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದೆಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟ ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ, ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು ಕ್ರಿಮಿಗಳು ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ, ಕಣ್ಣಿಲ್ಲ ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ, ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವಾ ನಿನಗೆ, ನಾವು ಹೇಳೋದು ಎಷ್ಟೋ ಜೀವಿಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು, ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈಲಿಂದ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದರು, ಅವಮಾನ ಮಾಡಿದ್ರು. ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರು ಅಲ್ಲ ಅಂತ ಅಲ್ಲ, ಏನು ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ ನಿಂದಿಸೋ ಮೂಲಕ ಶಿವಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರ್ಬೋದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು. ಅಪ್ಪ ನೋಡು, ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು, ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವರನ್ನು ಕಳಿಸಿದರು. ನೀವು ಏನು ಮಾಡಿದಿರಿ ಇವರಿಗೆ ಅಂತ, ಹೌದು ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾಯಿದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ, ಅದಕ್ಕೆ ಅವ್ರು ಹೇಳಿದ್ರು, ಹೌದು ಇವರು ಮಾಡಿದ್ದೇನೋ ನಿಜ, ಇವ್ರ ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾ ಇರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದ ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿ ಅಡಿಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು. ಕಣ್ಣು ತೆಗೆದು ನೋಡ್ತಾರೆ, ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸಿದ ಆ ಶ್ರವಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು. ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ತಿಳಿದುಕೊಂಡು ಆ ಶ್ರವಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲ, ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ ಶಿವಭಕ್ತಿ ಅವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು ಕುಳ ಎಲ್ಲ ಹಾಳಾಗಿದೆಯಲ್ಲ, ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆಲ್ಲ ಆಜ್ಞೆ ಮಾಡಿದ, ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ನು ಮೇಲೆ ತಕ್ಷಣದಿಂದ ನಡೀಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮೇಣ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ಪುರಸ್ಕಾರಗಳು ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸುವ ಹಾಗೆ, ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ, ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ ಲಭ್ಯವಾಗುವ ಹಾಗೆ ಏರ್ಪಾಡು ಮಾಡ್ದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋರ್ಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajurvedam Karma Shaka Adhyayam 25.
4: Atha Panchavimsho Adhyayah. Om Hiranyagarbhas Samavartata Agre Bhutasya Jatah Patireka Asit. ಸದಾ ಆಧಾರ ಪೃಥಿವೀಂದ್ಯಾಮುತೇಮಾಂ ಕಸ್ಮೈ ದೇವಾಯ ಹವಿಷಾ ವಿಧೇಮ ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹಾಮ್ಯೇಷ ತೇಯೋ ನಿಸ್ಸೂರ್ಯಸ್ತೆ ಮಹಿಮಾ ಯಸ್ತೆ ಹನ್ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೆ ವಾಯಾ ಅಂತರಿಕ್ಷೇ ಮಹಿಮಾ ಸಂಬಭೂವ ಯಸ್ತೆ ದಿವಿ ಸೂರ್ಯೇ ಮಹಿಮಾ ಸಂಬಭೂವ

ವೇದ ಸೂರ್ಯಸ್ಯ ಬೃಹತೋ ಜನಿತ್ರಮಥೋ ವೇದ ಚಂದ್ರಮಾ ಸಂಯತೋಜಾಃ ಪೃಚ್ಛಾಮಿ ತ್ವಾ ಪರಮಂದಂ ಪೃಥಿವ್ಯಾಃ ಪೃಚ್ಛಾಮಿ ಯತ್ರ ಭುವನಸ್ಯ ನಾಭೀಃ ಪೃಚ್ಛಾಮಿ ತ್ವಾ ವೃಷ್ಣೋ ಅಶ್ವಸ್ಯ

ಸಂಗೇನ್ಯಾಭವೇ ಶತಮ್ರಾಹ್ಮಣಿಪಂಜೇ ಶತಾಯಪ್ರಣಸ್ವೇಂದ್ರಿಯ ಆಯುಷ್ಯೇಂದ್ರಿಯೇ ಸಪ್ತದಶಸ್ತೋತ್ರಂಭವತಿ ಸಪ್ತದಶ ಪ್ರಜಾಪತಿ ಪ್ರಜಾಪತೇರಾಜ್ಯೇ ಪ್ರಕಾಶಾವದ್ಭರ್ಯವೇ ದಾರೇ ಪ್ರಕಾಶಮೇವೇನ.

ಅಗ್ನಿರಂತರಿಕ್ಷಂ ವೈರೇತೋ ನಿಚ್ಛತೆ ಯಥೋ ನಿರತ್ಯ ಪಶೂನಾಂ ಗರ್ಭಾ ಪ್ರಪಾದತಾ ಸ್ಥಿರತಯ ಸಾಧಯತ್ಯಂತರಿಕ್ಷ ಸದಮೇ ವೈ ನಮಃ.

ಕ್ಷೇಮ್ಯಾನ್ಯಾಸ್ಯೋಪತಿಷ್ಠತೆ ತಸ್ಮ್ಯಾಪರ ಕ್ಷೇಮ್ಯಮೇ ತಸ್ಮ್ಯಾಪರಸ್ಯ ಕ್ಷೇಮ್ಯೋನ್ನಂಬೋಗ ಯತ್ರಿಷ್ಯಮಾನ ಸ್ಯಾತ್ತದವ್ಯಾತ್ತಮಜೇ ಪ್ರಜಕ್ರಮಾದ್ವಿದತಿಷ್ಠತಿ ಯೋಗಕ್ಷೇಮಂ ವಾ ಏತದ್ಯಜಮಾನೋ ಭ್ರಾತೃವ್ಯಸ್ಯ ವೃಂಕಾ ಉತ್ಪಾದಿಷ್ಟೇ ದೇವಾ ಇತಿ ವಿಶ್ವೇಶೀ ಇದಂ

ಸ್ಯಾತ್ಮಹೆ ಆದಾತಿ ಅರ್ಥಂ ದಾತಿ ಕ್ಷೋಧಕಾ ಅಸಾಜನಕಾಂತಿ ಕಾಮಂ ಕಾಮದುಗೇಷ್ಟೇ ಅಥೋ ಯತ್ನಪುರುಷೋನಂತರಿತೋಷ್ಟೇತಿ ಅಪರಿಮಿತೀಯತೆ ಸೂಕ್ತಮೇಷಾ ವಾ ಅಗ್ನೇ ಪ್ರಿಯತನೋ ಯದ್ವೈ.

ಕೂರ್ಮೋಪದಿತ್ತೇನಾತ್ಮದಂತಿ ಪಶೂನಾಂ ವಾ ಮೇಧ ಏತಂ ಕೂರ್ಮೋ ಅತೈತೇನ ವಾಶ್ಮಜಾನಿತ್ತೇನಾತ್ಮದಂತಿ ಪಶೂನಾಂ ವಾ ಮೇಧಸ್ತಮೇವೈ ಮೇಧಂ ಪಶ್ಯಂತೇನಂ ಪಶವೋರ್ಮುಚ್ಯಂತೇ ಉಪತಿಷ್ಠಂತೇ ಪ್ರತ್ಯಂಚಸ್ತಾರಯತಿ ಪ್ರತ್ಯಂಚೋ ಹಿ ಪಶವೋ ಮೇಧಂ ಉಪತಿಷ್ಠಂತೇ ತ್ಯಾವಾ ಪೃಥಿವೀಯಾ ಸಾಧಯತಿ ತ್ಯಾವಾ ಪೃಥಿವೀ ಪಶವೋ ನೋಪತಿಷ್ಠಂತೇ.

ಲೋಕಲಂತಾರ್ಯಮೇತಾವತ್ತೇ ವಿಷ್ಣೋರ್ ವಿಷ್ಣುರ್ವಾ ಏತನ್ನಾಭ್ಯಾಮತ್ನಿಶ್ಚೀಯತ ಊರ್ಜಾ ಆತ್ಮಿಶ್ಚೇತವ್ಯಾ ಇತ್ಯಾಹುರೋರ್ವಾಹುದುಂಬರೋ ಜದೌದುಂಬರ ಮುಲೋಕಲಂ ಭವತ್ಯೋರ್ಜಿವಾ ಏತದಗ್ನಿಶ್ಚೀಯತೆ ವೈಷ್ಣವ್ಯಾಸಾದಯತೆ ವೈಷ್ಣವತ್ಸ್ಯೂಲೋಕಲಕ್ಷಸ್ವೈವೇವತಯಾಶೋಷಾ ಪೃಥಿವ್ಯಾವಾತದೋಗೋವೀರ್ಯಾಂಸಂಯಥಾಜೋವಾಧೇಯತೆ ಮಧ್ಯೆ ಜ್ಯೋತಿರೇವೀಯತೆ ಯತ್ರಿಕ್ತಮೇಕ್ಷತ ಕ್ಷೋಭಕೋ ಯಜಮಾನಸ್ಯಾಲತಯತ್.

ಆಹಾಸ್ಮಿರ್ವ್ಯಾವೃತ್ತಿ ಅನುಪದೀಯಂತೆ ರೇತಸೋ ವಾ ಏತಸ್ಯ ಚೇತದನುಪರಾಹ ಯತಸ್ಮಾತ್ ಸರ್ವೇ

0: ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಗವಹ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಶಿವಸಹಸ್ರನಾಮಂ. ಓಂ ಸ್ಥಿರಸ್ಥಾಣು ಪ್ರಭುರ್ಭೀಮಃ ಪ್ರವರೋ ವರದೋ ವರಃ ಸರ್ವಾತ್ಮ ಸರ್ವವಿಖ್ಯಾತಃ ಸರ್ವಃ ಸರ್ವಕರೋ ಭವಃ. ಜಟೀ ಚರ್ಮೀ ಶಿಖಂಡೀ ಚ ಸರ್ವಾಂಗಃ ಸರ್ವಭಾವನಃ ಹರಶ್ಚ ಹರಿಣಾಕ್ಷಶ್ಚ
1: ಸರ್ವಭೂತಹರಃ
0: ಪ್ರಭು. ಪ್ರವೃತ್ತಿಶ್ಚ ನಿವೃತ್ತಿಶ್ಚ ನಿಯತಃ ಶಾಶ್ವತೋ ಧ್ರುವಃ ಸ್ಮಶಾನವಾಸೀ
1: ಭಗವಾನ್
0: ಖಚರೋ ಗೋಚರಃ ಅರ್ದನಃ ಅಭಿವಾದ್ಯಃ ಮಹಾಕರ್ಮ ತಪಸ್ವೀ
1: ಭೂತಭಾವನಃ
0: ಉನ್ಮತ್ತವೇಷಃ ಪ್ರಚ್ಛನ್ನಃ ಸರ್ವಲೋಕ ಪ್ರಜಾಪತಿಃ ಮಹಾರೂಪೋ ಮಹಾಕಾಯಃ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ ಲೋಕಪಾಲಃ ಅಂತರ್ಹಿತಾತ್ಮ ಪ್ರಸಾದಃ ನೀಲಲೋಹಿತಃ ಪವಿತ್ರಂಚ ಮಹಾಂಶೈವ ನೇಮಃ ನೇಮಾಶ್ರಿತಃ ಸರ್ವಕರ್ಮ ಸ್ವಯಂಭೂತಃ ಆದಿಃ ಆದಿಕರಃ ನಿಧಿಃ ಸಹಸ್ರಾಕ್ಷಃ ವಿಶಾಲಾಕ್ಷಃ ಸೋಮಃ ನಕ್ಷತ್ರಸಾಧಕಃ ಚಂದ್ರಃ ಸೂರ್ಯಃ ಶನಿಃ ಕೇತುಃ ಗ್ರಹಃ ಗೃಹಪತಿಃ ವರಃ ಆದಿಃ ಅಂತಃ ಲಯಃ ಕರ್ತಾ ಮೃಗಬಾಣಾರ್ಪಣಃ ಅನಘಃ ಮಹಾತಪಃ ಘೋರತಪಃ ಅಧೀನಃ ದೀನಸಾಧಕಃ ಸಂವತ್ಸರಕರಃ ಮಂತ್ರಃ ಪ್ರಮಾಣಂ ಪರಮಂ ತಪಃ ಯೋಗೀ ಯೋಜ್ಯಃ ಮಹಾಬೀಜಃ ಮಹಾರೇತಃ ಮಹಾಬಲಃ ಸುವರ್ಣರೇತಃ ಸರ್ವಜ್ಞಃ ಸುಬೀಜಃ ಬೀಜವಾಹನಃ ದಶಬಾಹುಃ ಅನಿಮಿಷಃ ನೀಲಕಂಠಃ ಉಮಾಪತಿಃ ವಿಶ್ವರೂಪಃ ಸ್ವಯಂ ಶ್ರೇಷ್ಠಃ ಬಲವೀರಃ ಬಲೋಗಣಃ ಗಣಕರ್ತಾ ಗಣಪತಿಃ ದಿಗ್ವಾಸಾಃ ಕಾಮಯೇವಚ ಮಂತ್ರವಿತ್ಪರಮಃ ಮಂತ್ರಃ ಸರ್ವಭಾವಕರೋ ಹರಃ ಕಮಂಡಲುಧರಃ ಧನ್ವೀ ಬಾಣಹಸ್ತಃ ಕಪಾಲವಾನ್ ಅಶನೀ ಶತಘ್ನೀ ಖಡ್ಗೀ ಪಟ್ಸೀ ಸಾಯುಧೀ ಮಹಾನ್ ಸ್ರುವಹಸ್ತಃ ಸುರೂಪಶ್ಚ ತೇಜಃ ತೇಜಸ್ಕರೋ ನಿಧಿಃ ಉಷ್ಣೀಪೀ ಚ ಸುವಕ್ತ್ರಶ್ಚ ಉದಗ್ರಃ ವಿನತಸ್ತಥಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥಃ ಕೃಷ್ಣಯೇವ ಚ ಶೃಗಾಲರೂಪಃ ಸಿದ್ಧಾರ್ಥಃ ಮುಂಡಃ ಸರ್ವಶುಭಂಕರಃ ಅಜಶ್ಚ ಬಹುರೂಪಶ್ಚ ಗಂಗಾಧಾರೀ ಕಬರ್ದ್ಯಪೀ ಊರ್ಧ್ವರೇತಾ ಊರ್ಧ್ವಲಿಂಗಃ ಊರ್ಧ್ವಶಾಯೀ ನಭಃಸ್ಥಲಃ ತ್ರಿಜಟಃ ಚೀರವಾಸಾಶ್ಚ ರುದ್ರಃ ಸೇನಾಪತಿಃ ವಿಭುಃ ನಕ್ತಂಚರಃ ಅಹಶ್ಚರಶ್ಚ ತಿಗ್ಮಮನ್ಯುಃ ಸುವರ್ಚಸಃ ಗಜಃ
2: ದೈತ್ಯಃ
0: ಕಾಲಃ ಲೋಕಧಾತಾ ಗುಣಾಕರಃ ಸಿಂಹಸಾರ್ದೂಲರೂಪಶ್ಚ ವ್ಯಾಘ್ರಚರ್ಮಾಂಬರಾವೃತಃ ಕಾಳಯೋಗೀ ಮಹಾನಾಥಃ ಸರ್ವಕಾಮಃ ಚತುಷ್ಪದಃ ನಿಶಾಚರಃ ಪ್ರೇತರಾಜಃ ಭೂತಚಾರೀ ಮಹೇಶ್ವರಃ ಬಹುಭೂತಃ ಬಹುಧರಃ ಸ್ವರ್ಭಾನುಃ ಅಮಿತೋಗತಿಃ ನಿತ್ಯಪ್ರಿಯಃ ನಿತ್ಯನರ್ತಃ ನರ್ತಕಃ ಸರ್ವಲಾಲಸಃ ಮಹಾಘೋರತಪಃ ಶೂರಃ ನಿತ್ಯಃ ಅನೀಹಃ ನಿರಾಲಯಃ ಸಹಸ್ರಹಸ್ತಃ ವಿಜಯಃ ವ್ಯವಸಾಯೋ ಅತಂದ್ರಿತಃ ಅಮರ್ಪಣಃ ಆತ್ಮಪರ್ಣಾತ್ಮ ಯಜ್ಞಃ ಕಾಮನಾಶಕಃ ದಕ್ಷಯಾಗ ಅಪಹಾರೀ ಚ ಸುಸುಹೋ ಮಧ್ಯಮಸ್ತಥಾ ತೇಜೋಪಹಾರೀ ಬಲಃ ಮುದಿತಃ ಅಜಿತೋ ವರಃ ಗಂಭೀರಗೋಪಃ ಗಂಭೀರಃ ಗಂಭೀರಬಲವಾಹನಃ ನ್ಯಗ್ರೋಧ್ರೂಪಃ ನ್ಯಗ್ರೋಧಃ ವೃಕ್ಷಕರ್ಣಸ್ಥಿತಿಃ ವಿಭುಃ ಸುತೀಕ್ಷ್ಣ ದಶನಶ್ಚೈವ ಮಹಾಕಾಯಃ ಮಹಾನನಃ ವಿಶ್ವಕ್ಸೇನಃ ಹರಿರ್ಯಜ್ಞಃ ಸಂಯುಗಾ ಪೀಠವಾಹನಃ ತೀಕ್ಷ್ಣತಾಪಶ್ಚ ಹರ್ಯಶ್ವಃ ಸಹಾಯಃ ಕರ್ಮಕಾಲವಿತ್ ವಿಷ್ಣುಪ್ರಸಾದಿತಃ ಯಜ್ಞಃ ಸಮುದ್ರಃ ಬಡವಾಮುಖಃ ಹುತಾಶನಸಹಾಯಶ್ಚ ಪ್ರಶಾಂತಾತ್ಮಹುತಾಶನಃ ಉಗ್ರತೇಜ ಮಹಾತೇಜ ಜನ್ಯಃ ವಿಜಯಕಾಲವಿತ್ ಜ್ಯೋತಿಷಾಂ ಅಯನಂ ಸಿದ್ಧಿಃ ಸರ್ವವಿಗ್ರಹಯೇವ ಚ ಶಿಖೀ ಮುಂಡೀ ಜಟೀ ಜ್ವಾಲೀ ಮೂರ್ತಿಜಃ ಮೂರ್ಧಕಃ ಬಲೀ ವೈಷ್ಣವಃ ಪ್ರಜವೀತಾಲೀ ಖೇಲೀ ಕಾಲಕಟಂಕಟಃ ನಕ್ಷತ್ರವಿಗ್ರಹಮತಿ ಗುಣಬುದ್ಧಿ ಲಯೋ ಅಗಮ ಪ್ರಜಾಪತಿ ವಿಶ್ವಬಾಹು ವಿಭಾಗ ಸರ್ವತೋಮುಖ ವಿಮೋಚನ ಸುಸರಣ ಹಿರಣ್ಯಕವಚೋದ್ಭವ ಮೇಘಜ ಬಲಚಾರೀ ಚ ಮಹೀಚಾರಿ ಅಸ್ತುತಸ್ತಥಾ ಸರ್ವಸೂರ್ಯ ವಿನೋದಿ ಚ ಸರ್ವವಾದ್ಯ ಪರಿಗ್ರಹ
2: ಜಾಲರೂಪೋ
0: ಗುಹಾವಾಸಿ ಗೃಹಮಾಲಿ ತರಂಗವಿತ್ ತ್ರಿದಶಃ ಕಾಲದೃಕ್ ಕರ್ಮ ಸರ್ವಬಂಧ ವಿಮೋಚನ ಬಂಧನಸ್ತು ಅಸುರೇಂದ್ರಾಣಾಂ ಯುಧಿ ಶತ್ರುವಿನಾಶನಃ ಸಾಂಖ್ಯಪ್ರಸಾದಃ ದುರ್ವಾಸಾಃ ಸರ್ವಸಾಧು ನಿಷೇವಿತಃ ಪ್ರಸ್ಕಂದನಃ ವಿಭಾಗಜ್ಞಃ ಅತುಲ್ಯಃ ಯಜ್ಞಭಾಗವಿತ್ ಸರ್ವವಾಸಃ ಸರ್ವಚಾರೀ ದುರ್ವಾಸ ವಾಸವಃ ಅಮರಃ ಹೇಮೋ ಹೇಮಕರಃ ಯಜ್ಞಃ ಸರ್ವಧಾರೀ ಧರೋತ್ತಮಃ ಲೋಹಿತಾಕ್ಷಃ ಮಹಾಕ್ಷಶ್ಚ ವಿಜಯಾಕ್ಷಃ ವಿಶಾರದಃ ಸಂಗ್ರಹ ನಿಗ್ರಹ ಕರ್ತಾ ಸರ್ವಚೀರ ನಿವಾಸನಃ ಮುಖ್ಯಃ ಅಮುಖ್ಯಶ್ಚ ದೇಹಶ್ಚ ಕಾಲಹಿಃ ಸರ್ವಕಾಮದಃ ಸರ್ವಕಾಲಪ್ರಸಾದಶ್ಚ ಸುಬಲಃ ಬಲರೂಪಭೃತ್ ಸರ್ವಕಾಮಪ್ರದಶ್ಚೈವ ಸರ್ವದಃ ಸರ್ವತೋಮುಖಃ ಆಕಾಶನಿರ್ವಿರೂಪಶ್ಚ ನಿಪಾತಃ ಅವಶಃ ಖಗಃ ರೌದ್ರರೂಪೋ ಅಂಶುರಾದಿತ್ಯಃ ಬಹುರಶ್ಮಿಃ ಸುವರ್ಚಸಿ ವಸುವೇಗಃ ಮಹಾವೇಗಃ ಮನೋವೇಗಃ ನಿಶಾಚರಃ ಸರ್ವವಾಸಿ ಶ್ರಿಯಾವಾಸಿ ಉಪದೇಶಕರಃ ಅಕರಃ ಮುನಿಃ ಆತ್ಮಾ ನಿರಾಲೋಕಃ ಸಮ್ಮಗ್ನಶ್ಚ ಸಹಸ್ರದಃ ಪಕ್ಷೀ ಚ ಪ್ರಕ್ಷರೂಪಶ್ಚ ಅತಿದೀಪ್ತೋ ವಿಶಾಂಪತಿಃ ಉನ್ಮಾದಃ ಮದನಃ ಕಾಮಃ ಅಶ್ವತ್ಥಃ ಅರ್ಥಕರಃ ಯಶಃ ವಾಮದೇವಶ್ಚ ವಾಮಶ್ಚ ಪ್ರಾಗ್ದಕ್ಷಿಣಃ ಉದಂಗ್ಮುಖಃ ಸಿದ್ಧಯೋಗೀ ಮಹರ್ಷಿಶ್ಚ ಸಿದ್ಧಾರ್ಥಃ ಸಿದ್ಧಸಾಧಕಃ ಭಿಕ್ಷುಶ್ಚ ಭಿಕ್ಷುರೂಪಶ್ಚ ವಿಪಣಃ ಮೃದುಃ ಅವ್ಯಯಃ ಮಹಾಸೇನಃ ವಿಶಾಖಶ್ಚ ಷಷ್ಠಿಭಾಗಃ ಗವಾಂಪತಿಃ ವಜ್ರಹಸ್ತಶ್ಚ ವಿಷ್ಕಂಬೀ ಚಮೂಸ್ತಂಭನಯೇವ ಚ ವೃತ್ತವೃತ್ತಕರಃ ತಾಲಃ ಮಧುಃ ಮಧುಕಲೋಚನಃ ವಾಚಸ್ಪತ್ಯಃ ವಾಜಸನಃ ನಿತ್ಯಂ ಆಶ್ರಿತಪೂಜಿತಃ ಬ್ರಹ್ಮಚಾರೀ ಲೋಕಚಾರೀ ಸರ್ವಚಾರೀ ವಿಚಾರವಿದ್ ಈಶಾನಃ ಈಶ್ವರಃ ಕಾಲಃ ನಿಶಾಚಾರೀ ಪಿನಾಕಭೃತ್ ನಿಮಿತ್ತಸ್ಥಃ ನಿಮಿತ್ತಂಚ ನಂದಿಃ ನಂದಕಿರೋ ಹರಿಃ ನಂದೀಶ್ವರಶ್ಚ ನಂದೀ ಚ ನಂದನಃ ನಂದಿವರ್ಧನಃ ಭಗಹಾರೀ ನಿಹಂತಾ ಚ ಕಾಲಃ ಬ್ರಹ್ಮ ಪಿತಾಮಹಃ ಚತುರ್ಮುಖಃ ಮಹಾಲಿಂಗಃ ಚಾರುಲಿಂಗಃ ತಥೈವ ಚ ಲಿಂಗಾಧ್ಯಕ್ಷಃ ಸುರಾಧ್ಯಕ್ಷಃ ಯೋಗಾಧ್ಯಕ್ಷಃ ಯುಗಾವಹಃ ಬೀಜಾಧ್ಯಕ್ಷಃ ಬೀಜಕರ್ತಾ ಅಧ್ಯಾತ್ಮ ಅನುಗತೋ ಬಲಃ ಇತಿಹಾಸಃ ಸಕಲ್ಪಶ್ಚ ಗೌತಮಃ ಅಥ ನಿಶಾಕರಃ ದಂಭೋಹಿ ಅದಂಬಃ ವೈದಂಬಃ ವಶ್ಯಃ ವಶಕರಃ ಕಲಿಃ ಲೋಕಕರ್ತಾ ಪಶುಪತಿಃ ಮಹಾಕರ್ತಾ ಅನೌಷಧಃ ಅಕ್ಷರಂ ಪರಮಂ ಬ್ರಹ್ಮ ಬಲವಾನ್ ಶಕ್ತಯೇವ ಚ ನೀತಿಃ ಅನೀತಿಃ ಶುದ್ಧಾತ್ಮ ಶುದ್ಧಃ ಮಾನ್ಯಃ ಗತಾಗತಃ ಬಹುಃಪ್ರಸಾದಃ ಸುಸ್ವಪ್ನಃ ದರ್ಪಣಃ ಅಥ ತು ಅಮಿತ್ರವಿಜಿತ್ ವೇದಕಾರಃ ಮಂತ್ರಕಾರಃ ವಿದ್ವಾನ್ ಸಮರಮರ್ದನಃ ಮಹಾಮೇಘನಿವಾಸೀ ಚ ಮಹಾಘೋರೋ ವಶೀಕರಃ ಅಗ್ನಿಜ್ವಾಲಃ ಮಹಾಜ್ವಾಲಃ ಅತಿಧೂಮೋ ಹುತೋ ಹವಿಃ ವೃಷಭಃ ಶಂಕರಃ ನಿತ್ಯಂ ವರ್ಚಸ್ವಿ ಧೂಮಕೇತನಃ ನೀಲಃ ತಥಾಂಗುಲಬ್ಧಶ್ಚ ಶೋಭನಃ ನಿರವಗ್ರಹಃ ಖಸ್ತಿದಃ ಖಸ್ತಿಭಾಗಶ್ಚ ಭಾಗೀ ಭಾಗಕರೋ ಲಘುಃ ಉತ್ಸಂಗಶ್ಚ ಮಹಾಂಗಶ್ಚ ಮಹಾಗರ್ಭ ಪರಾಯಣಃ ಕೃಷ್ಣವರ್ಣಃ ಸುವರ್ಣಶ್ಚ ಇಂದ್ರಿಯಂ ಸರ್ವದೇಹಿನಾಂ ಮಹಾಪಾದೋ ಮಹಾಹಸ್ತಃ ಮಹಾಕಾಯೋ ಮಹಾಯಶಾಃ ಮಹಾಮೂರ್ಧಾ ಮಹಾಮಾತ್ರಃ ಮಹಾನೇತ್ರಃ ನಿಶಾಲೇಹ ಮಹಾಂತಕಃ ಮಹಾಕರ್ಣಃ ಮಹೋಷ್ಠಶ್ಚ ಮಹಾಹನುಃ ಮಹಾನಾಸಃ ಮಹಾಕಂಭುಃ ಮಹಾಗ್ರೀವಃ ಶ್ಮಶಾನಭಾಕ್ ಮಹಾವಕ್ಷ ಮಹೋರಸ್ಕಃ ಅಂತರಾತ್ಮ ಮೃಗಾಲಯಃ ಲಂಬನಃ ಲಂಬಿತೋಷ್ಠಶ್ಚ ಮಹಾಮಾಯಃ ಪಯೋನಿಧಿಃ ಮಹಾದಂತಃ ಮಹಾದಂಷ್ಟ್ರಃ ಮಹಾಜಿಹ್ವಃ ಮಹಾಮುಖಃ ಮಹಾನಖೋ ಮಹಾರೋಮಾ ಮಹಾಕೇಶಃ ಮಹಾಜಟಃ ಪ್ರಸನ್ನಶ್ಚ ಪ್ರಸಾದಶ್ಚ ಪ್ರತ್ಯಯಃ ಗಿರಿಸಾಧನಃ ಸ್ನೇಹ ಅಸ್ನೇಹನಶ್ಚೈವ ಅಜಿತಶ್ಚ ಮಹಾಮುನಿಃ ವೃಕ್ಷಾಕರಃ ವೃಕ್ಷಕೇತುಃ ಅನಲಃ ವಾಯುವಾಹನಃ ಗಂಡಲೀ ಮೇರುಧಾಮಾ ಚ ದೇವಾಧಿಪತಿರೇವ ಚ ಅಥರ್ವಶೀರ್ಷಃ ಸಾಮಾಸ್ಯ ಋಕ್ಸಹಸ್ರ ಅಮಿತೇಕ್ಷಣಃ ಯಜುಃ ಪಾದಭುಜಃ ಗುಹ್ಯಃ ಪ್ರಕಾಶಃ ಜಂಗಭಸ್ತಥಾ ಅಮೋಘಾರ್ಥಃ ಪ್ರಸಾದಶ್ಚ ಅಭಿಗಮ್ಯಃ ಸುದರ್ಶನಃ ಉಪಕಾರಃ ಪ್ರಿಯಃ ಸರ್ವಃ ಕನಕಃ ಕಾಂಚನ ಛವಿಃ ನಾಭಿಃ ನಂದಗರಃ ಭಾವಃ ಪುಷ್ಕರಸ್ಥ ಪತಿಃ ಸ್ಥಿರಃ ದ್ವಾದಶಸ್ತ್ರ ಅಸನಶ್ಚ ಆದ್ಯಃ ಯಜ್ಞಃ ಯಜ್ಞಸಮಾಹಿತಃ ನಕ್ತಂ ಕಲಿಶ್ಚ ಕಾಲಶ್ಚ ಮಕರಃ ಕಾಲಪೂಜಿತಃ ಸಗಣಃ ಗಣಕಾರಶ್ಚ ಭೂತವಾಹನ ಸಾರಥಿಃ ಭಸ್ಮಾಶಯಃ ಭಸ್ಮಗುಪ್ತಃ ಭಸ್ಮಭೂತಃ ತರುರ್ಗಣಃ ಲೋಕಪಾಲಃ ತಥಾ ಲೋಕಃ ಮಹಾತ್ಮ ಸರ್ವಪೂಜಿತಃ ಶುಕ್ಲಃ ತ್ರಿಶುಕ್ಲಃ ಸಂಪನ್ನಃ ಶುಚಿಃ ಭೂತನಿಷೇವಿತಃ ಆಶ್ರಮಸ್ಥಃ ಕ್ರಿಯಾವಸ್ಥಃ ವಿಶ್ವಕರ್ಮ ಮತಿಃ ವರಃ ವಿಶಾಲಶಾಖಾ ತಾಮ್ರೋಷ್ಟಃ ಅಂಬುಜಾಲಃ ಸುನಿಶ್ಚಲಃ ಕಪಿಲಃ ಕಪಿಶಃ ಶುಕ್ಲಃ ಆಯುಶ್ಚೈವ ಪರಃ ಅಪರಃ ಗಂಧರ್ವೋ ಹಿ ಅದಿತಿಃ ದಾರ್ಕ್ಷ್ಯಃ ಸುವಿಜ್ಞೇಯಃ ಸುಶಾರದಃ ಪರಶ್ವಥ ಆಯುಧಃ ದೇವಃ ಅನುಕಾರಿ ಸುಭಾಂಧವಃ ತುಂಭವೀಣಃ ಮಹಾಕ್ರೋಧಃ ಊರ್ಧರಿತ ಜಲೇಶಯಃ ಉಗ್ರಃ ವಂಶಕರಃ ವಂಶಃ ವಂಶನಾದಃ ಅನಿಂದಿತಃ ಸರ್ವಾಂಗರೂಪಃ ಮಾಯಾವೀ ಸುಹೃದೋ ಅನಿಲೋ ನಲಃ ಬಂಧನಃ ಬಂಧಕರ್ತಾ ಚ ಸುಬಂಧನ
2: ವಿಮೋಚನಃ
0: ಸ ಯಜ್ಞಾರಿಹಿ ಸ ಕಾಮಾರಿಹಿ ಮಹಾದಂಷ್ಟ್ರಃ ಮಹಾಯುಧಃ ಬಹುಧಾ ಅನಿಂದಿತಃ ಸರ್ವಃ ಶಂಕರಃ ಚಂದ್ರಶೇಖರಃ ಅಮರೇಶಃ ಮಹಾದೇವಃ ವಿಶ್ವದೇವಃ ಸುರಾರಿಹಾ ಅಹಿರ್ಬುದ್ಧ್ಯಾ ಅನಿಲಾಭಶ್ಚ ಶೇಖಿತಾನಃ ಹರಿಹಿ ತಥಾ ಅಜೇಕಪಾಂಚ ಕಾಪಾಲೀ ತ್ರಿಶಂಕುರಜಿತಃ ಶಿವಃ ಧನ್ವಂತರಿಹಿ ಧೂಮಕೇತುಃ ಸ್ಕಂದಃ ವೈಶ್ರವಣಸ್ತಥಾ ಧಾತಾ ಶಕ್ರಶ್ಚ ವಿಷ್ಣುಶ್ಚ ಮಿತ್ರಸ್ತು ಅಷ್ಟಾಧ್ರುವೋಧರಃ ಪ್ರಭಾವಃ ಸರ್ವಗಾ ವಾಯುಃ ಅರ್ಯಮಾ ಸವಿತಾರವಿಃ ಉಷಂಗುಶ್ಚ ವಿಧಾತಾ ಚ ಮಾಂಧಾತಾ ಭೂತಭಾವನಃ ವಿಭುಃ ವರ್ಣವಿಭಾವೀ ಚ ಸರ್ವಕಾಮ ಗುಣಾವಹಃ ಪದ್ಮನಾಭಃ ಮಹಾಗರ್ಭಃ ಚಂದ್ರವಕ್ತ್ರಃ ಅನಿಲಃ ಅನಲಃ ಬಲವಾಂಶ್ಚ ಉಪಶಾಂತಶ್ಚ ಪುರಾಣಃ ಪುಣ್ಯಚುಂಚರೀ ಕುರುಕರ್ತಾ ಕುರುವಾಸೀ ಗುರುಭೂತಃ ಗುಣೌಷಧಃ ಸರ್ವಾಶಯಃ ದರ್ಭಚಾರೀ ಸರ್ವೇಷಾಂ ಪ್ರಾಣಿನಾಂ ಪತಿಃ ದೇವದೇವಃ ಸುಖಾಸಕ್ತಃ ಸದಸದ್ ಸರ್ವರತ್ನವಿದ್ ಕೈಲಾಸಗಿರಿವಾಸೀ ಚ ಹಿಮವದ್ಗಿರಿಶ್ರೇಯಃ ಕೂಲಹಾರೀ ಕೂಲಕರ್ತಾ ಬಹುವಿದ್ಯಾ ಬಹುಪ್ರದಃ ವಣಿಜಃ ವರ್ಧಕೀ ವೃಕ್ಷಃ ಮುಕುಲಃ ಚಂದನಶ್ಚದಃ ಸಾರಗ್ರೀವಃ ಮಹಾಜತ್ರುಃ ಅಲೋಲಶ್ಚ ಮಹೌಷಧಃ ಸಿದ್ಧಾರ್ಥಕಾರೀ ಸಿದ್ಧಾರ್ಥಃ ಛಂದಃ ವ್ಯಾಕರಣೋತ್ತರಃ ಸಿಂಹನಾದಃ ಸಿಂಹದಷ್ಟ್ರಃ ಸಿಂಹಗಃ ಸಿಂಹವಾಹನಃ
2: ಪ್ರಭಾವಾತ್ಮ
0: ಜಗತ್ಕಾಲಃ ಕಾಲಃ ಲೋಕಹಿತಃ ತರುಃ ಸಾರಂಗಃ ನವಚಕ್ರಾಂಗಃ ಕೇತುಮಾಲೀ ಸಭಾವನಃ ಭೂತಾಲಯಃ ಭೂತಪತಿಃ ಅಹೋರಾತ್ರಂ ಅನಿಂದಿತಃ ವರ್ಧಿತಃ ಸರ್ವಭೂತಾನಾಂ ನಿಲಯಶ್ಚ ವಿಭುರ್ಭವಃ ಅಮೋಘಃ ಸಂಯತೋ ಹ್ಯಶ್ವಃ ಭೋಜನಃ ಪ್ರಾಣಧಾರಣಃ ಧೃತಿಮಾನ್ ಮತಿಮಾನ್ ದಕ್ಷಃ ಸತ್ಕೃತಶ್ಚ ಯುಗಾಧಿಪಃ ಗೋಪಾಲಃ ಗೋಪತಿಃ ಗ್ರಾಮಃ ಗೋಚರ್ಮ ವಸನೋಹರಿಃ ಹಿರಣ್ಯಬಾಹುಶ್ಚ ತಥಾ ಗುಹಾಪಾಲಃ ಪ್ರವೇಶಕಃ ಪ್ರಕೃಷ್ಟಾರಿಃ ಮಹಾಹರ್ಷಃ ನಿತಕಾಮಃ ಹಿತೇಂದ್ರಿಯಃ ಗಾಂಧಾರಶ್ಚ ಸುವಾಸಶ್ಚ ತಪಸ್ಸಕ್ತಃ ರತಿರ್ನರಃ ಮಹಾಗೀತಃ ಮಹಾನೃತ್ಯಃ ಅಪ್ಸರೋ ಗಣಸೇವಿತಃ ಮಹಾಕೇತುಃ ಮಹಾದಾಧುಃ ನೈಕಸಾನುಚರಃ ಚಲಃ ಆವೇದನೀಯಃ ಆವೇಶಃ ಸರ್ವಗಂಧಸುಖಾವಹಃ ತೋರಣಸ್ತಾರಣ ಆತಃ ಪರಿಧಿ ಪತಿಖೇಚರಃ ಸಂಯೋಗಃ ವರ್ಧನಃ ವೃದ್ಧಃ ಅತಿವೃದ್ಧಃ ಗುಣಾಧಿಕಃ ನಿತ್ಯ ಆತ್ಮ ಸಹಾಯಶ್ಚ ದೇವಾಸುರಪತಿಃ ಪತಿಃ ಯುಕ್ತಶ್ಚ ಯುಕ್ತಬಾಹುಶ್ಚ
2: ದೇವೋ ದಿವಿ
0: ಸುಪರ್ವಣ ಆಷಾಢಶ್ಚ ಶುಷಾಢಶ್ಚ ಧ್ರುವಃ ಅಥ ಹರಿಣೋ ಹರಃ ಬಭುಃ ಆವರ್ತನಮಾನೇಭ್ಯಃ ವಸುಶ್ರೇಷ್ಠಃ ಮಹಾಪಥಃ ಶಿರೋಹಾರಿ ವಿಮರ್ಶಶ್ಚ ಸರ್ವಲಕ್ಷಣಲಕ್ಷಿತಃ ಅಕ್ಷಶ್ಚ ರಥಯೋಗೀ ಚ ಸರ್ವಯೋಗೀ ಮಹಾಬಲಃ ಸಮಾಂನಾಯಃ ಅಸಮಾಂನಾಯಃ ತೀರ್ಥದೇವಃ ಮಹಾರಥಃ ನಿರ್ಜೀವಃ ಜೀವನಃ ಮಂತ್ರಃ ಶುಭಾಕ್ಷಃ ಬಹುಕರ್ಕಶಃ
2: ರತ್ನಪ್ರಭೂತೋ
0: ರಕ್ತಾಂಗಃ ಮಹಾರ್ಣವ ನಿಪಾನವಿತ್ ಮೂಲಂ ವಿಶಾಲಃ ಅಮೃತಃ ವ್ಯಕ್ತಾವ್ಯಕ್ತ ತಪೋನಿಧಿಃ ಆರೋಹಣಃ ಅಧಿರೋಹಶ್ಚ ಶಿಲಧಾರೀ ಮಹಾಯಶಃ ಸೇನಾಕಲ್ಪಃ ಮಹಾಕಲ್ಪಃ ಯೋಗಃ ಯುಗಹರೋ ಹರಿಃ ಯುಗರೂಪಃ ಮಹಾರೂಪಃ ಮಹಾನಾಗಹನೋ ವಧಃ ನ್ಯಾಯ ನಿರ್ವಪಣಃ ಪಾದಃ ಪಂಡಿತೋ ಹಿ ಅಚಲೋಪಮಃ ಬಹುಮಾಲಃ ಮಹಾಮಾಲಃ ಶಶೀ ಹರಿಸುಲೋಚನಃ ವಿಸ್ತಾರಃ ಲವಣಃ ಕೂಪಃ ತ್ರಿಯುಗಃ ಸಫಲೋದಯಃ ತ್ರಿಲೋಚನಃ ಉಷಣ್ಣಾಂಗಃ ಮಣಿವಿದ್ಧಃ ಜಟಾಧರಃ ಬಿಂದುಃ ವಿಸರ್ಗಃ ಸುಮುಖಃ ಶರಃ ಸರ್ವಾಯುಧಃ ಸಹಃ ನಿವೇದನಃ ಸುಖಾಜಾತಃ ಸುಗಂಧಾರೋ ಮಹಾಧನುಃ ಗಂಧವಾಲೀ ಚ ಭಗವಾನ್ ಉತ್ಥಾನಃ ಸರ್ವಕರ್ಮಣಾಂ ಮಂಥಾನಃ ಬಹುಲಃ ವಾಯುಃ ಸಕಲಃ ಸರ್ವಲೋಚನಃ ತಲಸ್ಥಾಲಃ ಕರಸ್ಥಾಲೀ ಊರ್ಧ್ವಸಂಹರಣೋ ಮಹಾನ್ ಕ್ಷತ್ರಂ ಸುಕ್ಷತ್ರವಿಖ್ಯಾತಃ ಲೋಕಃ ಸರ್ವಾಶ್ರಯಃ ಕ್ರಮಃ ಮುಂಡಃ ವಿರೂಪಃ ವಿಕೃತಃ ದಂಡೀ ಕುಂಡೀ ವಿಕುರ್ವಣಃ ಹರ್ಯಕ್ಷಃ
2: ಕಕಬೋ
0: ವಜ್ರೀ ಶತಜಿಹ್ವಃ ಸಹಸ್ರವಾದ್ ಸಹಸ್ರಮೂರ್ಧಃ ದೇವೇಂದ್ರಃ ಸರ್ವದೇವಮಯೋ ಗುರುಃ ಸಹಸ್ರಬಾಹುಃ ಸರ್ವಾಂಗಃ ಶರಣ್ಯಃ ಸರ್ವಲೋಕೃತ್ ಪವಿತ್ರಂ ತ್ರಿಕಕುನ್ ಮಂತ್ರಃ ಕನಿಷ್ಠಃ ಕೃಷ್ಣಪಿಂಗಲಃ ಬ್ರಹ್ಮದಂಡ ವಿನಿರ್ಮಾತ ಶತಘ್ನಿ ಪಾಶಶಕ್ತಿಮಾನ್ ಪದ್ಮಗರ್ಭಃ ಮಹಾಗರ್ಭಃ ಬ್ರಹ್ಮಗರ್ಭಃ ಜಲೋದ್ಭವಃ ಗವಸ್ತಿ ಬ್ರಹ್ಮಕೃತ್ ಬ್ರಹ್ಮ ಬ್ರಹ್ಮವಿತ್ ಬ್ರಾಹ್ಮಣೋ ಗತಿ ಅನಂತರೂಪಶ್ಚ ಏಕಾತ್ಮ ತಿಗ್ಮತೇಜಃ ಸ್ವಯಂಭುವಃ ಊರ್ಧ್ವಗಾತ್ಮ ಪಶುಪತಿಃ ವಾತರಂಭಃ ಮನೋಜವಃ ಛಂದನಿ ಪದ್ಮನಾಲಾಗ್ರಃ ಸುರಭಿ ಉತ್ತರಣೋ ನರಃ ಕರ್ಣಿಕಾರ ಮಹಾಸೃಗ್ವೀ ನೀಲಮೂಲಿ ಪಿನಾಕಧೃತ್ ಉಮಾಪತಿ ಉಮಾಕಾಂತಃ ಜಾಹ್ನವಿ ಮೃದುಮಾಧವಃ ವರಃ ವರಾರ್ಹಃ ವರದಃ ವರೇಣ್ಯಃ ಸುಮಹಾಸ್ವನಃ ಮಹಾಪ್ರಸಾದಃ ದಮನಃ ಶತ್ರುಃ ಶ್ವೇತಪಿಂಗಲಃ ಪ್ರೀತಾತ್ಮ ಪರಮಾತ್ಮ ಚ ಪ್ರೇತಾತ್ಮ ಪ್ರಧಾನಧೃತ್ ಸರ್ವಪಾಶುಃ ಮುಖಸ್ತ್ರೇಕ್ಷಃ ಧರ್ಮಸಾಧಾರಣೋ ವರಃ ಚರಾಚರಾತ್ಮ ಸೂಕ್ಷ್ಮಾತ್ಮ ಅಮೃತಃ ಗೋವೃಷೇಶ್ವರಃ ಸಾಧ್ಯರ್ಷಿಃ ವಸುಃ ಆದಿತ್ಯಃ ವಿವಸ್ವಾನ್ ಸವಿತಾ ಅಮೃತಃ ವ್ಯಾಸಃ ಸರ್ಗಃ ಸುಸಂಕ್ಷೇಪಃ ವಿಸ್ತರಃ ಪರ್ಯಃ ನರಃ ಕ್ರತುಃ ಸಂವತ್ಸರಃ ಮಾಸಃ ಪಕ್ಷಃ ಸಂಖ್ಯಾಸಮಾಪನಃ ಕಲಾ ಕಾಷ್ಟಾ ಲವಾ ಮಾತ್ರ ಮುಹೂರ್ತಃ ಕ್ಷಪಾಕ್ಷಣಃ ವಿಶ್ವಕ್ಷೇತ್ರಂ ಪ್ರಜಾಬೀಜಂ ಲಿಂಗಂ ಆದ್ಯಸ್ನಿರ್ಗಮಃ ಸದಸದ್ವ್ಯಕ್ತಂ ಅವ್ಯಕ್ತಂ ಪಿತಾ ಮಾತಾ ಪಿತಾಮಹಃ ಸ್ವರ್ಗದ್ವಾರಂ ಪ್ರಜಾದ್ವಾರಂ ಮೋಕ್ಷದ್ವಾರಂ ತ್ರಿವಿಷ್ಟವಂ ನಿರ್ವಾಣಂ ಕ್ಲಾದನಂ ಚೈವ ಬ್ರಹ್ಮಲೋಕಃ ಪರಾಗತಿಃ ದೇವಾಸುರ ವಿನಿರ್ಮಾತಾ ದೇವಾಸುರ ಪರಾಯಣಃ ದೇವಾಸುರ ಗುರುರ್ದೇವಃ ದೇವಾಸುರ ನಮಸ್ಕೃತಃ ದೇವಾಸುರ ಮಹಾಮಾತ್ರಃ ದೇವಾಸುರ ಗಣಾಶ್ರಯಃ ದೇವಾಸುರ ಗಣಾಧ್ಯಕ್ಷಃ ದೇವಾಸುರ ಗಣಾಗ್ರಣೀಃ ದೇವಾದಿದೇವಃ ದೇವರ್ಷಿಃ ದೇವಾಸುರ ವರಪ್ರದಃ ದೇವಾಸುರೇಶ್ವರಃ ವಿಶ್ವಃ ದೇವಾಸುರಮಹೇಶ್ವರಃ ಸರ್ವದೇವಮಯಃ ಅಚಿಂತ್ಯಃ ದೇವತಾತ್ಮ ಆತ್ಮಸಂಭವಃ ಉದ್ಭಿದ್ ತ್ರಿವಿಕ್ರಮಃ ವೇದ್ಯಃ ವಿರಜಃ ನಿರಜಃ ಅಮರಃ ಈಢ್ಯಃ ಅಸ್ತೀಶ್ವರಃ ವ್ಯಾಘ್ರಃ ದೇವಸಿಂಹಃ ನರಋಷಭಃ ವಿಬುಧಃ ಅಗ್ರವರಃ ಸೂಕ್ಷ್ಮಃ ಸರ್ವದೇವ ಸ್ತಪೋಮಯಃ ಸುಯುಕ್ತಃ ಶೋಭನೋ ವಜ್ರೀ ಪ್ರಾಸಾನಾಂ ಪ್ರಭವಃ ಅವ್ಯಯಃ ಗುಹಃ ಕಾಂತಃ ನಿಜಃ ಸರ್ಗಃ ಪವಿತ್ರಂ ಸರ್ವಪಾವನಃ ಶೃಂಗೀ ಶೃಂಗಪ್ರಿಯಃ ಬಭ್ರೂ ರಾಜರಾಜ ನಿರಾಮಯಃ ಅಭಿರಾಮಃ ಸ್ವರಗಣಃ ವಿರಾಮಃ ಸರ್ವಸಾಧನಃ ಲಲಾಟಾಕ್ಷಃ ವಿಶ್ವದೇವಃ ಹರಿಣಃ ಬ್ರಹ್ಮವರ್ಚಸಃ ಸ್ಥಾವರಾಣಾಂ ಪತಿಶ್ಚೈವ ನಿಯಮೇಂದ್ರಿಯವರ್ಧನಃ ಸಿದ್ಧಾರ್ಥಃ ಸಿದ್ಧಭೂತಾರ್ಥಃ ಅಚಿಂತ್ಯಃ ಸತ್ಯವ್ರತಶುಚಿಃ ವ್ರತಾದಿಭಃ ಪರಬ್ರಹ್ಮ ಭಕ್ತಾನಾಂ ಪರಮಾಂಗದಿಃ ವಿಮುಕ್ತಃ ಮುಕ್ತತೇಜಶ್ಚ ಶ್ರೀಮಾನ್ ಶ್ರೀವರ್ಧನೋ ಜಗತ್ ಯಃ ಪಠೇತ್ ಶುಚಿಃ ಸಾರ್ಥಂ ಬ್ರಹ್ಮಚಾರೀ ಜಿತೇಂದ್ರಿಯಃ ಅಭಗ್ನಯೋಗಃ ವರ್ಷಂತು ಸೋ ಅಶ್ವಮೇಧ ಫಲಂ ಲಭೇತ್. ಓಂ ಶಿವಾರ್ಪಣಮಸ್ತು.
3: ಓಂ ನಮಃ ಶಿವಾಯ. You are listening to Shaivam.org Radios, 24/7 spiritual channels from Shaivam.org. Om Namah Shivaya.

0: ಸಂಯುಕ್ತೇನ ಭೋ ಮಹಾಂಸ್ವಧಿ ಪ್ರಭೋ ನ ಶೂನ್ಯೋ ಮತ್ಸ್ವರೂಪೋ ವೈ ತದಾಸೋಸ್ಮಿ ಸಾಂಪ್ರತಂ ಯಥಾಯೋಗ್ಯಂ ಸ್ವಾತ್ಮಯಜ್ಞಂ ನಮಸ್ಕಾರಂ ಪ್ರಕಲ್ಪಯೇತ್ ಅಧಾತ್ರ ಶಿವ ನೈವೇದ್ಯಂ ದತ್ವಾ ತಾಂಬೂಲಮಾಹರೇತ್ ಶಿವ ಪ್ರದಕ್ಷಿಣಂ ಕುರ್ಯಾತ್ ಸ್ವಯಮಷ್ಟೋತ್ತರಂ ಶತಂ ಸಹಸ್ರಮಯುತಂ ಲಕ್ಷಂ ಕೋಟಿಂ ಮನ್ಯೇನ ಕಾರಯೇತ್ ಶಿವ ಪ್ರದಕ್ಷಿಣಾತ್ ಸರ್ವಂ ಪಾದಕಂ ನಶ್ಯತಿ ಕ್ಷಣಾತ್ ದುಃಖಸ್ಯ ಮೂಲಂ ವ್ಯಾಧಿರ್ಹಿ ವ್ಯಾಧೇರ್ಮೂಲಂ ಹಿ ಪಾದಕಂ ಧರ್ಮೇನೈವ ಹಿ ಪಾಪಾನಾಂ ಅಪನೋಧನಮೀರಿತಂ ಶಿವೋ ದೇಶಕೃತೋ ಧರ್ಮಃ ಕ್ಷಮಃ ಪಾಪ ವಿನೋದನೆ ಅಧ್ಯಕ್ಷಂ ಶಿವಧರ್ಮೇಷು ಪ್ರದಕ್ಷಿಣಮಿದೀರಿತಂ ಕ್ರಿಯಯಾ ಜಪರೂಪಂ ಹಿ ಪ್ರಣವಂ ತು ಪ್ರದಕ್ಷಿಣಂ ಜನನಂ ಮರಣಂ ದ್ವಂದ್ವಂ ಮಾಯಾಚಕ್ರಮಿದೀರಿತಂ ಶಿವಸ್ಯ ಮಾಯಾಚಕ್ರೇ ಹಿ ಬಲಿಪೀಠಂ ತದುಚ್ಯತೆ ಬಲಿಪೀಠಂ ಸಮಾರಭ್ಯ ಪ್ರಾದಕ್ಷಿಣ್ಯಕ್ರಮೇಣ ವೈ ಪದೇ ಪದಾಂತರಂ ಗತ್ವಾ ಬಲಿಪೀಠಂ ಸಮಾವಿಶೇತ್ ನಮಸ್ಕಾರಂ ದದಕುರ್ಯಾ ಪ್ರದಕ್ಷಿಣಮಿದೀರಿತಂ ನಿರ್ಗಮಾ ಜನನಂ ಪ್ರಾಪ್ತಂ ನಮಸ್ವಾತ್ಮ ಸಮರ್ಪಣಂ ಜನನಂ ಮರಣಂ ದ್ವಂದ್ವಂ ಶಿವ ಮಾಯಾ ಸಮರ್ಪಿತಂ ಶಿವ ಮಾಯಾರ್ಪಿತ ದ್ವಂದ್ವೋ ನ ಪುನಃಸ್ವಾತ್ಮಭಾಗ್ ಭವೇತ್ ಯಾವದ್ದೇಹಂ ಕ್ರಿಯಾಧೀನ ಸಜೀವೋ ಬದ್ಧ ಉಚ್ಯತೆ ದೇಹತ್ರಯವಶೀಕಾರೇ ಮೋಕ್ಷ ಇತ್ಯುಚ್ಯತೆ ಬುಧೈಃ ಮಾಯಾಚಕ್ರ ಪ್ರಣೇತಾ ಹಿ ಶಿವಃ ಪರಮಕಾರಣಂ ಶಿವ ಮಾಯಾರ್ಪಿತ ದ್ವಂದ್ವಂ ಶಿವಸ್ತು ಪರಿಮಾರ್ಜತಿ ಶಿವೇನ ಕಲ್ಪಿತಂ ದ್ವಂದ್ವಂ ತಸ್ಮಿನ್ನೇವ ಸಮರ್ಪಯೇತ್ ಶಿವಸ್ಯಾದಿಪ್ರಿಯಂ ವಿದ್ಯಾ ಪ್ರದಕ್ಷಿಣಂ ನಮೋ ಬುಧಾಃ ಪ್ರದಕ್ಷಿಣ ನಮಸ್ಕಾರಾಃ ಶಿವಸ್ಯ ಪರಮಾತ್ಮನಃ ಷೋಡಶೈರುಪಚಾರೈಶ್ಚ ಕೃತಾ ಪೂಜಾ ಫಲಪ್ರದಾ ಪ್ರದಕ್ಷಿಣಾನಿ ವಿನಾಶ್ಯಂ ಹಿ ಪಾದಕಂ ನಾಸ್ತಿ ಭೂತಲೆ ಪ್ರದಕ್ಷಿಣಾ ವಿನಾಶ್ಯಂ ಹಿ ಪಾದಕಂ ನಾಸ್ತಿ ಭೂತಲೆ ತಸ್ಮಾತ್ ಪ್ರದಕ್ಷಿಣೇನೈವ ಸರ್ವ ಪಾಪಂ ವಿನಾಶಯೇತ್ ಶಿವಪೂಜಾ ಪರೋ ಮೌನಿ ತಸ್ಯ ಸತ್ಯಾದಿ ಗುಣಸಂಯುತಃ ಕ್ರಿಯಾತಪೋಜಪಜ್ಞಾನ ಧ್ಯಾನೇಷ್ವೈಕೈಕಮಾಚರೇತ್ ಐಶ್ವರ್ಯಂ ದಿವ್ಯದೇಹಶ್ಚ ಜ್ಞಾನಂ ಅಜ್ಞಾನ ಸಂಶಯಃ ಶಿವಸಾನ್ನಿಧ್ಯಮಿತ್ಯೇತತ್ ಕ್ರಿಯಾದೀನಾಂ ಫಲಂ ಭವೇತ್ ಕರಣೇನ ಫಲಂ ಯಾದಿ ತಮಸಃ ಪರಿಹಾಪನಾತ್ ಜನ್ಮನಃ ಪರಿಮಾರ್ಜಿತ್ವಾತ್ ನ್ಯಬುಧ್ಯಾ ಜನಿತಾನಿವ ಯಥಾ ದೇಶಂ ಯಥಾ ಕಾಲಂ ಯಥಾ ದೇಹಂ ಯಥಾ ಧನಂ ಯಥಾ ಯೋಗ್ಯಂ ಪ್ರಕುರ್ವೀತ ಕ್ರಿಯಾದೀಂ ಶಿವಭಕ್ತಿಮಾನ್ ನ್ಯಾಯಾಜಿದಂ ಸುವಿತ್ತೇನ ವಧೇತ್ ಪ್ರಾಜ್ಞ ಶಿವಸ್ಥಳೇ ಜೀವಹಿಂಸಾದಿರಹಿತಂ ಅತಿಕ್ಲೇಶ ವಿವರ್ಜಿತಂ ಪಂಚಾಕ್ಷರೇಣ ಜಪ್ತಂ ಚ ತೋಯಮನ್ನಂ ವಿದುಸುಖಂ ಅಥವಾಹು ದರಿದ್ರಸ್ಯ ಭಿಕ್ಷಾನ್ನಂ ಜ್ಞಾನದಂ ಭವೇದ್ ಶಿವಭಕ್ತಸ್ಯ ಭಿಕ್ಷಾನ್ನಂ ಶಿವಭಕ್ತಿ ವಿವರ್ಧನಂ ಶಂಭುಸತ್ರಮಿತಿ ಪ್ರಾಹುರ್ಭಿಕ್ಷಾನ್ನಂ ಶಿವಯೋಗಿನಃ ಏನ ಕೇನಾಪ್ಯುಪಾಯೇನ ಯತ್ರ ಕುತ್ರಾಪಿ ಭೂತಲೆ ಶುದ್ಧಾನ ಭುಕ್ಸದಾ ಮೌನಿ ರಹಸ್ಯಂ ನ ಪ್ರಕಾಶಯೇತ್ ಪ್ರಕಾಶಯೇತ್ತು ಭಕ್ತಾನಾಂ ಶಿವಮಾಹಾತ್ಮ್ಯಮೇವ ಹಿ ರಹಸ್ಯಂ ಶಿವಮಂತ್ರಸ್ಯ ಶಿವೋ ಜಾನಾತಿ ನಾಪರಃ ಶಿವಭಕ್ತೋ ವಸೇನ್ನಿತ್ಯಂ ಶಿವಲಿಂಗಂ ಸಮಾಶ್ರಿತಃ ಸ್ಥಾನುಲಿಂಗಾಶ್ರಯೇನೈವ ಸ್ಥಾನುರ್ಭವತಿ ಭೂಸುರಾಃ ಪೂಜಯಾಚರಲಿಂಗಸ್ಯ ಕ್ರಮಾನ್ ಮುಕ್ತೋ ಭವೇ ಧ್ರುವಂ ಸರ್ವಮುಕ್ತಂ ಸಮಾಸೇನ ಸಾಧ್ಯ ಸಾಧನಮುತ್ತಮಂ ವ್ಯಾಸೇನ ಯತ್ಪುರಾ ಪ್ರೋಕ್ತಂ ಯಚ್ಛ್ರುತಂ ಹಿ ಮಯಾ ಪುರಾ ಭದ್ರಂ ಅಸ್ತು ಹಿವೋಸ್ಮಾಕಂ ಶಿವಭಕ್ತಿರ್ದೃಢಾಸ್ತು ಸಾ ಯ ಇಮಂ ಭಟತೇಧ್ಯಾಯಂ ಯ ಶೃಣೋತಿ ನರಃ ಸದಾ ಶಿವಜ್ಞಾನಂ ಸ ಲಭತೆ ಶಿವಸ್ಯ ಕೃಪಯಾ ಬುಧಾಃ ಇತಿ ಶ್ರೀ ಶಿವಮಹಾಪುರಾಣೇ ಪ್ರಥಮಾಯಾಂ ವಿದ್ಯೇಶ್ವರ ಸಂಹಿತಾಯಾಂ ಸಾಧ್ಯ ಸಾಧನ ಖಂಡೇ ಶಿವಲಿಂಗ ಮಹಾತ್ಯ ವರ್ಣನಂ ನಾಮ ಅಷ್ಟಾದಶೋಧ್ಯಾಯ ಓಂ
1: ಓಂ ನಮಃ ಶಿವಾಯ ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್ ಓಂ ನಮಃ ಶಿವಾಯ

ಪಾದಾಭ್ಯಾಂ ಪಯಸಿಯ ಬೃಹಸ್ಪತಯೇ ಪಾಂತಾಯ ತೃಣವ ಯಶಾಕ್ವರಾಯ ಚರು ಸವಿತರ ಔಷಣಿಹ ಯತರಯಸ್ತ್ರಿಗ್ಗುಂ ಶಾಯರೈವತಾಯದ್ವಾದಶಕಪಾಲಃ ಪರಾಜಾಪತಿಯಶ್ಚರುರದಿತಿಯೈ ವಿಷ್ಣುಪತ್

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Dandi Adigal Nayanar Puranam, presented by Sri H.S. Thyagarajan. Thank you. ஓம் நம சிவாய.
2: குருப்போ நம. எல்ல மகனியர்களுக்கும் நமஸ்கார. ஈ தினத வீடியோ பிராரம்பிசுவதற்கு முன்சே நாரத பக்தி சூத்திரதிந்த ஒன்று சூத்திர அதன் ஹேள்பேக்கு அந்த இஷ்டப்படுத்தீனி. இது பக்தி ஹேகிரபேக்கு அந்த விவரிசித்த சர்வதா சர்வபாவேன ನಿಶ್ಚಿತಿಂತ್ಯೈರ್ ಭಗವಾನ್ ಏವ ಭಜನೀಯ ಅಂತ ಇದು ಸೂತ್ರ. ಸರ್ವದಾ ಅಂದರೆ ಯಾವಾಗಲೂ, ಯಾವಾಗಲೂ ಅಂದರೆ ಯಾವಾಗಲೂ ಅಷ್ಟೇ, 24/7 ಯಾವಾಗಲೂ. ಸರ್ವಭಾವೇನ, ಸರ್ವಭಾವೇನ ಅಂದರೆ ಅನೇಕರು ಅನೇಕ ವಿಧದಲ್ಲಿ ಭಗವಂತನನ್ನು ಪೂಜಿಸ್ತಾರೆ. ನಮ್ಮ ಕೃಷ್ಣ ಚೈತನ್ಯ ಮಹಾಪ್ರಭು ಅವರು ಭಗವಂತನಲ್ಲಿ ಎಷ್ಟು ಮಗ್ನರಾಗಿದ್ದರು ಅಂದರೆ ಹುಚ್ಚುಚ್ಚಾಗಿ ಕುಣ್ಕೊಂಡು ಹೋಗ್ತಾ ಇದ್ರಂತೆ. ಭಜನೆ ಮಾಡಿಕೊಂಡು ಹುಚ್ಚುಚ್ಚಾಗಿ ಕುಡ್ಕೊಂಡು ಹೋಗ್ತಾಯಿದ್ರು. ಅವರ ಭಾವ ಆಗಿತ್ತು. ಕೆಲವರು ದೇವರನ್ನು ಮೂರ್ತಿಗಳನ್ನು ಇಟ್ಕೊಂಡು ಅದನ್ನು ಸ್ನಾನ ಮಾಡಿಸೋದೇನು, ಪೂಜೆ ಮಾಡೋದೇನು, ಆ ಥರ ಭಾವದಲ್ಲಿ ಭಗವಂತನನ್ನು ಆರಾಧಿಸ್ತಾರೆ. ಮತ್ತು ಕೆಲವರು ಸತ್ಸಂಗದಲ್ಲಿದ್ದು ಆ ಕಥೆಗಳನ್ನು ಕೇಳ್ತಾರೆ, ಹಾಗೆ ತಾವು ಮಗ್ನರಾಗಿರ್ತಾರೆ. ಹೀಗೆ ಅನೇಕ ವಿಧದಲ್ಲಿ ಭಗವಂತನನ್ನು ಸರ್ವಭಾವೇನ ಕೆಲವರು ಪೂಜೆ ಮಾಡೋದು, ಬರೀ ಪುಷ್ಪದಿಂದ ಪೂಜೆ ಮಾಡೋದು, ಮನಸ್ಸಿನಲ್ಲಿಯೇ ಧ್ಯಾನ ಮಾಡೋದು, ಬೇರೆಯವ್ರಿಗೇನೂ ಗೊತ್ತೇ ಆಗೋದಿಲ್ಲ ಅವರು ಪೂಜೆ ಮಾಡ್ತಾಯಿದ್ದಾರೆ ಅಂತ ಮನಸ್ಸಿನಲ್ಲಿ. ಈ ಥರ ವಿವಿಧ ಭಾವಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ. ಇದನ್ನೇ ಸರ್ವಭಾವೇನ ಅಂತ ಇಲ್ಲಿ ಹೇಳಿರೋದು. ಆಮೇಲೆ ಅಷ್ಟೇ ಸಾಲದು, ನಿಶ್ಚಿಂತೆಯಿಂದ ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಒಂದು ಭಯವೋ ಒಂದು ಆತಂಕವೋ ಏನೂ ಇರಬಾರ್ದು. ಭಗವಂತನನ್ನು ಧ್ಯಾನಿಸಬೇಕಾದ್ರೆ, ಪೂಜಿಸಬೇಕಾದ್ರೆ ಅಲ್ಲಿ ಭಗವಂತನಲ್ಲಿ ಮಾತ್ರ ಮನಸ್ಸಿರಬೇಕು, ಮಗ್ನರಾಗಿರಬೇಕು. ಇದು ನಿಶ್ಚಿಂತೆ ಅಂತ ಹೇಳ್ತಾ ಇದೆ. ಹೀಗೆ ಭಗವಾನ್ ಏವ ಭಗವಂತನನ್ನು ಮಾತ್ರವೇ ಭಜನೀಯ ಪೂಜಿಸತಕ್ಕದ್ದು ಧ್ಯಾನಿಸತಕ್ಕದ್ದು ಅಂತ ಈ ಸೂತ್ರದ ಅರ್ಥ. ಅಂದರೆ ಭಕ್ತಿ ಹೇಗಿರಬೇಕು ಭಗವಂತನನ್ನು ಆರಾಧಿಸಬೇಕಾದರೆ ಅಂದರೆ ಯಾವಾಗಲೂ ಎಲ್ಲ ಭಾವಗಳಿಂದಲೂ, ಮತ್ತು ಯಾವ ಆತಂಕವೂ ಭಯ ಗೆ ಯಾವುದೂ ಇಲ್ಲದೆ ಮನಸ್ಸು ನಿರ್ಮಲವಾದ ಮನಸ್ಸಿನಿಂದ ಭಗವಂತನನ್ನು ಮಾತ್ರ ಪೂಜಿಸಬೇಕು ಅಂತ ಇದು ಸೊಗಸಾದ ಒಂದು ಸೂತ್ರ. ಇನ್ನು ಈ ದಿವಸದ ನಾಯನಾರ್ ಅವರ ಬಗ್ಗೆ ಹೋಗೋಣ. ದಂಡಿ ಅಡಿಗಲ್ ಅನ್ನುವ ನಾಯನಾರು, ಇವರ ಬಗ್ಗೆ ನಮ್ಮ ಸುಂದರಮೂರ್ತಿ ನಾಯನಾರವರು ಏನು ಹೇಳಿದ್ದಾರೆ ಅಂತಂದರೆ, ನಾಟಮಿಗೂ ದಂಡಿಕ್ಕೂ ಮೂರ್ಖರಕ್ಕೂ ಅಡಿಯೇನಂತ. ಅಂದರೆ ಇನ್ನೊಬ್ಬ ನಾಯನಾರನ್ನು ಸೇರಿಸಿದ್ದಾರೆ ಮೂರ್ಖ ನಾಯನಾರ್ ಅಂತ, ಅದನ್ನು ಆಮೇಲೆ ಹೇಳ್ತೀನಿ. ಇದರ ಅರ್ಥ ಏನು ಅಂದರೆ, ದಂಡಿ ಅಡಿಗಳವರೆಗೂ ಕೂಡ ನಾನು ದಾಸನು ಅಂತ ಇದರ ಅರ್ಥ. ಈ ದಂಡಿ ಅಡಿಗಳು ಅನ್ನೋರು ತಿರುವಾರೂರ್ ಅನ್ನೋ ಊರು, ಅನೇಕ ಸಲ ನಾನು ಹೇಳಿದ್ದೇನೆ, ಆ ಊರಿನಲ್ಲಿ ಇದ್ದವರು. ಚೋಳ ರಾಜ್ಯದಲ್ಲಿ ಇದು ಇದೆ. ಇವರು ಪಾಪ ಹುಟ್ಟಿದಾಗಲಿಂದ ಕುರುಡರು, ಕಣ್ಣೇ ಇಲ್ಲ. ಈ ಕಣ್ಣಿಲ್ಲ ಅಂತ ಹೇಳಿ ಅವರು ಭಗವಂತನನ್ನು ಯಾವುದೂ ಯಾವತ್ತೂ ನಿಂದಿಸಲಿಲ್ಲ. ಅದರ ಬಗ್ಗೆ ಹೆಚ್ಚಾಗಿ ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಭಗವಂತನನ್ನು ಹೊರಗಡೆ ಕಣ್ಣುಗಳು ಇಲ್ಲದೇ ಹೋದರೂ ತಮ್ಮ ಹೃದಯದಲ್ಲಿದ್ದ ಒಳಗಣ್ಣಿನಿಂದ ಯಾವಾಗಲೂ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿಯೇ ಧ್ಯಾನಾಸಕ್ತರಾಗಿರ್ತಾಯಿದ್ರು. ಮತ್ತು ಪ್ರತಿ ದಿವಸವೂ ಸ್ನಾನ ಮಾಡಿ ಭಗವಂತನ ನಾಮವನ್ನು ಹೇಳ್ತಾ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಇವರು ಕುರುಡರಾದ್ರಿಂದ ಹೆಚ್ಚು ಏನು ಇವ್ರ ಕೈಲಿ ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ಯಾವಾಗಲೂ ಒಂದು ಸಪೋರ್ಟ್ಗೋಸ್ಕರ ಒಂದು ಕೋಲನ್ನು ಇಟ್ಕೊಂಡಿರೋರು. ಇದರ ಸಹಾಯದಿಂದ ಪ್ರತಿ ದಿವಸವೂ ಇವರ ಭಕ್ತಿ ಅಷ್ಟು ಚೆನ್ನಾಗಿರೋದು. ಹೀಗೆ ನಡೀತಾ ಇತ್ತು. ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳ ಕೆಟ್ಟು ಹೋಗಿತ್ತು. ಕೆಟ್ಟು ಹೋಗಿದ್ದರಿಂದ ಇವರಿಗೆ ಒಂದು ಸಂಕಲ್ಪ ಬಂತು, ಈ ಕೊಳವನ್ನು ನಾನು ಹೇಗಾದರೂ ಮಾಡಿ ಶುದ್ಧ ಮಾಡಬೇಕು, ಶುದ್ಧೀಕರಿಸಬೇಕು ಅಂತ ಮನಸ್ಸಿಗೆ ಬಂತು, ಸಂಕಲ್ಪ ಮಾಡಿದ್ರು. ಆದರೆ ಇಲ್ಲಿದ್ದ ಒಂದು ಅಡಚಣೆ ಏನು ಅಂತಂದರೆ, ಆ ಕೊಳದ ಸುತ್ತಮುತ್ತ ಇದ್ದವರ ಮನೆಗಳೆಲ್ಲ ಶ್ರಮಣರುಗಳು, ಆ ಶ್ರಮಣರುಗಳು ನಾಸ್ತಿಕರು, ಶಿವಭಕ್ತಿ ಅದೆಲ್ಲ ಇಲ್ಲವೇ ಇಲ್ಲ, ನಾಸ್ತಿಕರು ಅಂದ ಮೇಲೆ ಎಲ್ಲಿ. ಅದರಿಂದ ಈ ಕೊಳವನ್ನು ಹಾಳು ಮಾಡಿಟ್ಟಿದ್ದರು, ಅಲ್ಲಿ ಕಂಡಕಡ್ಡನ್ನೆಲ್ಲ ಹಾಳಿ ಕೊಳವನ್ನು ಹಾಳು ಮಾಡಿಟ್ಟಿದ್ದರು. ಇವರು ಕುರುಡರು, ಆದರೂ ಈ ಕೊಳವನ್ನು ಶುದ್ಧಿಗೊಳಿಸಬೇಕು ಅಂತ ಹೇಳಿ ಏನು ಮಾಡಿದ್ರು, ಕೊಳದ ಮಧ್ಯದಲ್ಲಿ ಒಂದು ಕೋಲನ್ನು ನೆಟ್ಟರು, ದಡದ ಮೇಲೆ ಮೇಲ್ಗಡೆಗೆ ಮತ್ತೊಂದು ಕೋಲನ್ನು ನೆಟ್ಟು, ಆ ಕೋಲಿಂದ ಈ ಕೋಲಿಗೆ ಒಂದು ಬಲವಾದ ಹಗ್ಗವನ್ನು ಕಟ್ಟಿದರು. ಕಟ್ಟಿಬಿಟ್ಟು ಕೊಳಕ್ಕೆ ಇಳಿದು ಆ ಹಗ್ಗದ ಸಹಾಯದಿಂದ ಇಳಿದು ಒಂದು ಗುದ್ದಲಿಯಿಂದ ಅಲ್ಲಿಂದ ಮಣ್ಣನ್ನೆಲ್ಲ ಬಾಚಿ ಒಂದು ಗೂಡೆಯೊಳಗೆ ಹಾಕಿ ಅದನ್ನು ಆ ಹಗ್ಗದ ಸಹಾಯದಿಂದ ಹಿಡಿದುಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದು ಆಮೇಲೆ ಮೇಲ್ಗಡೆ ಎಲ್ಲೋ ಒಂದು ಕಡೆ ದೂರದಲ್ಲಿ ಆ ಮಣ್ಣನ್ನು ಹಾಕ್ತಾಯಿದ್ರು. ನಾವು ಊಹಿಸಬೇಕು, ಒಬ್ಬರು ಕುರುಡರಿಗೆ ಇದು ಎಷ್ಟು ಕಷ್ಟವಾದ ಕೆಲಸ ಕಾರ್ಯ ಅನ್ನೋದು ನಾವು ಊಹಿಸಬಹುದು. ಹೀಗೆ ಇವರು ಮಾಡ್ತಾಯಿದ್ರು. ಇದನ್ನು ಇಲ್ಲಿ ಶ್ರವಣರುಗಳಿದ್ದರಲ್ಲ, ಇವರು ನೋಡಿದ್ರು, ಇವರಿಗೆ ಮೊದಲೇ ಈ ಏನೋ ಮಾಡ್ತಾಯಿದ್ದಾನಲ್ಲ ಅಂತ ಒಂದು ಹೊಟ್ಟೆ ಬರಿ ಕೇಳಿದ್ರು, ಏನಪ್ಪ ಮಾಡ್ತಾಯಿದೆಯಾ ಅಂತ. ಇಲ್ಲ, ಈ ಕೊಳ ಕೆಟ್ಟ ಹೋಗ್ಬಿಟ್ಟಿದೆ, ಆದ್ದರಿಂದ ಇದನ್ನು ಶುದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಶ್ರವಣರು ಹೇಳ್ತಾರೆ, ನೀನು ಶುದ್ಧ ಮಾಡ್ತೀಯ ಇದನ್ನು, ಅದನ್ನೆಲ್ಲ ಕಣ್ಣೇ ಕಾಣೋದಿಲ್ಲ ನಿನಗೆ, ನೀನು ಕಣ್ಣು ಕಾಣದೆ ಗುದ್ದಲಿಯಿಂದ ನೀನು ಅಗೆಯುವಾಗ ಎಷ್ಟು ಜಂತುಗಳು ಕ್ರಿಮಿಗಳು ಜಂತುಗಳು ಸಾಯ್ತವೆ ನಿನಗೆ ಗೊತ್ತಿಲ್ವಾ, ಕಣ್ಣಿಲ್ಲ ನಿನಗೆ ಕಾಣೋದಿಲ್ಲ, ಅದು ಮಾಡಬೇಡ ನಿಲ್ಲಿಸು ಅಂತಂದರು. ಇಲ್ಲ ಇಲ್ಲ, ನಾನು ಮಾಡ್ತಾ ಇರೋದು ಶಿವಸೇವೆ ಮಾಡ್ತಾ ಇರುವಾಗ ಅಂಥದ್ದೇನೂ ನಡೆಯೋದಿಲ್ಲ ಅಂತ ಅವರು ಹೇಳಿದರು. ನಾವು ಹೇಳ್ತಾ ಇರೋದು ನಿನಗೆ ಕಣ್ಣಿಲ್ಲ ನಿನಗೆ ಮೊದಲೇ ಕಾಣಿಸ್ತಾ ಇಲ್ಲ, ಇದು ಕಿವಿಗೂ ಬೀಳೋದಿಲ್ವಾ ನಿನಗೆ, ನಾವು ಹೇಳೋದು ಎಷ್ಟೋ ಜೀವಿಗಳು ಸತ್ತು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನೀ ಅದನ್ನೇ ಮಾಡ್ತೀಯ ಅಂತ ಹೇಳಿ ಅವರು ಹೇಳಿದ್ರು. ಕಿವುಡು ಆಗಿಬಿಟ್ಟಿದ್ಯಾ ನೀನು, ಕುರುಡ ಅಂತಂದರೆ ಏನು, ಕಿವುಡು ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ಕೋಪಗೊಂಡು ಏನು ಮಾಡಿದ್ರು, ಆತನ ಕೈನಲ್ಲಿದ್ದ ಗುದ್ದಲಿಯನ್ನು ಒಂದು ಕಡೆ ಎಸೆದರು, ಗೂಡೆಯನ್ನು ಇನ್ನೊಂದು ಕಡೆ ಎಸೆದರು, ಅವಮಾನ ಮಾಡಿದ್ರು. ನಿನಗೆ ಶಿವಭಕ್ತಿ ಬೇರೆ ಹೀಗೆ ಅಂತ ಹೇಳಿ ಅವಮಾನ ಮಾಡಿದ್ರು. ಇದರಿಂದ ಇವರಿಗೆ ಮನಸ್ಸಿಗೆ ಬಹಳ ಖೇದವಾಯಿತು. ಅವರು ಅವಮಾನ ಮಾಡಿದ್ರು ಅಲ್ಲ ಅಂತ ಅಲ್ಲ, ಏನು ಶಿವಸೇವೆ ಮಾಡೋದಕ್ಕೆ ಈಶ್ವರನನ್ನು ಈ ಥರ ನಿಂದಿಸ್ತಾ ಇದ್ದಾರೆ, ನನ್ನ ನಿಂದಿಸೋ ಮೂಲಕ ಶಿವಸೇವೆ ಮಾಡೋದಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಇವರಿಗೆ ಮನಸ್ಸಿಗೆ ಬಹಳ ನೋವಾಯಿತು. ಹೇಳಿದ್ರು, ನಾನು ಕುರುಡನೂ ಇರಬಹುದು ನಿಮ್ಮ ಪ್ರಕಾರ, ಕಿವುಡನೂ ಆಗಿರ್ಬೋದು, ಆದರೆ ದೇವರು ನಿಮಗೆ ತಕ್ಕ ಶಿಕ್ಷೆ ಕೊಡ್ತಾನೆ, ನಿಮ್ಮ ಕಣ್ಣುಗಳು ಹೋಗಿಬಿಡುತ್ತವೆ ಅಂತ ಹೇಳಿಬಿಟ್ಟು ಮೇಲೆ ದೇವಸ್ಥಾನಕ್ಕೆ ಹೋಗಿ ಶಿವನಲ್ಲಿ ಹತ್ಕೊಂಡ್ರು, ಮೊರೆ ಇಟ್ಟರು, ಅಪ್ಪ ನೋಡು ಹೀಗೆ ನಿನ್ನ ಸೇವೆ ಮಾಡಬೇಕು ಅಂತಂದರೆ ಹೀಗೆ ಮಾಡ್ತಾಯಿದ್ದಾರೆ, ತೊಂದರೆ ಮಾಡ್ತಾಯಿದ್ದಾರೆ ಇವರು ಅಂತ ಹೋಗಿ ದೇವರಲ್ಲಿ ಅಳ್ತಾ ಮೊರೆ ಇಟ್ಟರು. ಅದಕ್ಕೆ ಭಗವಂತನ ಹೇಳ್ದ, ನೀವೇನು ಯೋಚನೆ ಮಾಡಬೇಡಿ, ನಾಳೆ ಎಲ್ಲ ಸರಿ ಹೋಗುತ್ತೆ, ನಿಮಗೆ ಅಭಯ ಕೊಡ್ತಾ ಇದ್ದೀನಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೋಗಿ ನಿಶ್ಚಿಂತೆಯಾಗಿ ಹೋಗಿ ಅಂತ ಹೇಳಿದರು. ಈ ಕಡೆ ಭಗವಂತ ಏನು ಮಾಡ್ದ, ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು, ನೋಡಿ ಈ ರೀತಿ ದಂಡಿಯಡಿಗಳಂತ ನನ್ನ ಭಕ್ತರಿದ್ದಾರೆ, ಅವರಿಗೆ ನೀವು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಆಜ್ಞೆ ಆಯಿತು. ಮಾರನೇ ದಿವಸವೇ ಆ ರಾಜ ತನ್ನ ಸೈನ್ಯದೊಡನೆ ಆ ಜಾಗಕ್ಕೆ ಬಂದರು. ಬಂದುಬಿಟ್ಟು ಎಲ್ಲರನ್ನೂ ಕರೆಸಿದರು, ಆ ಶ್ರವಣರು ಯಾರು ಇವರನ್ನೆಲ್ಲ ಹಿಂಸೆ ಮಾಡಿದ್ರು ಅವರನ್ನು ಕಳಿಸಿದರು, ನೀವು ಏನು ಮಾಡಿದಿರಿ ಇವರಿಗೆ ಅಂತ. ಹೌದು, ಇವರು ನಾವು ಹೇಳಿದ ಮಾತು ಕೇಳಲಿಲ್ಲ, ನೀವು ಕುರುಡರು ಮಾತ್ರ ಅಲ್ಲ ಕಿವುಡರು ಆಗಿದ್ದೀರಿ ಅಂತ ಹೀಯಾಳಿಸಿದ್ವಿ, ಇದೇನು ಇವರು ಮಾಡೋ ಸೇವೆನಾ ಇದು ಅಂತ ಹೇಳಿ ನಾವು ಹೀಯಾಳಿಸಿದ್ವಿ ಅಂತಂದರು. ಆಮೇಲೆ ದಂಡಿಯಡೆಗಳನ್ನು ಕೇಳಿದವರು ರಾಜ, ಅದಕ್ಕೆ ಅವ್ರು ಹೇಳಿದ್ರು, ಹೌದು ಇವರು ಮಾಡಿದ್ದೇನೋ ನಿಜ, ಇವ್ರ ಕಣ್ಣುಗಳು ಹೋಗಲಿ ಅಂತಲೂ ನಾ ಹೇಳಿದ್ದು ನಿಜ, ಅಷ್ಟು ಅವಮಾನ ಮಾಡಿದ್ದಾರೆ, ನಾನು ಮಾಡೋ ಸೇವೆಗೆ ಇವರು ಅಡ್ಡ ಬಂದಿದ್ದಾರೆ, ನನ್ನ ಸೇವೆ ಅಲ್ಲ ಇದು, ಶಿವನಿಗೆ ಮಾಡ್ತಾ ಇರೋ ಸೇವೆ, ಇದಕ್ಕೆ ಅಡ್ಡ ಬಂದಿದ್ದಾರೆ ಅಂತ ಹೇಳಿದ್ರು. ಓ, ನಾನೇ ಹೇಳಿದೆ ನಿಮಗೆ ಕಣ್ಣು ಹೋಗುತ್ತೆ, ನನಗೆ ಕಣ್ಣು ಬರುತ್ತೆ ಅಂತ ಹೇಳಿದ್ದು ಉಂಟು ಅಂತಂದು ಅವರು ಒಪ್ಪಿಕೊಂಡರು. ಆವಾಗ ರಾಜ ಹೇಳ್ದ, ಸರಿ ನೀವು ನಮ್ಮ ಹೇಳಿದ್ದನ್ನು ನೀವು ಸಾಧಿಸಿ ತೋರಿಸಿ ಅಂತ ಹೇಳಿದ್ರು. ಆವಾಗ ದಂಡಿ ಅಡಿಗಳು ಏನು ಮಾಡಿದ್ರು, ಆ ಕೊಳದಲ್ಲಿ ಇದ್ದ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಭಕ್ತಿಯಿಂದ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳಿಕೊಂಡು ಮೇಲೆ ಎದ್ದು ಬಂದರು. ಬಂದ ತಕ್ಷಣ ಅವರಿಗೆ ಅವರಿಗೆ ದೃಷ್ಟಿ ಪ್ರಾಪ್ತವಾಯಿತು. ಕಣ್ಣು ತೆಗೆದು ನೋಡ್ತಾರೆ, ಎಲ್ಲ ಕಾಣ್ತಾ ಇದೆ. ಅದೇ ಕ್ಷಣದಲ್ಲಿ ಇವರನ್ನು ಹೀಯಾಳಿಸಿದ ಆ ಶ್ರವಣರಿಗೆಲ್ಲ ದೃಷ್ಟಿ ನಾಶವಾಯಿತು. ಆಗ ಎಲ್ಲರಿಗೂ ಆಶ್ಚರ್ಯವಾಯಿತು. ರಾಜನೂ ಪರಮಾಶ್ಚರ್ಯಗೊಂಡ, ಆಹಾಹಾ ಇವರು ಎಂಥ ಶಿವಭಕ್ತರು, ಇವರ ಶಿವಭಕ್ತಿಯಲ್ಲಿ ಎಷ್ಟು ಸಿನ್ಸಿಯರಿಟಿ ಇದೆ ಅಂತ ತಿಳಿದುಕೊಂಡು ಆ ಶ್ರವಣರು ಯಾರು ದೃಷ್ಟಿ ಕಳ್ಕೊಂಡ್ರು ಎಲ್ಲರನ್ನು ಕೂಡ ರಾಜ್ಯದಿಂದ ಹೊರಗೆ ಅಟ್ಟಿದ. ಅಷ್ಟು ಮಾತ್ರವಲ್ಲ, ಮಿಕ್ಕ ಅಲ್ಲಿದ್ದ ಜನಗಳಿಗೆಲ್ಲ ಶಿವಭಕ್ತಿಯನ್ನು ಶಿವಭಕ್ತರನ್ನಾಗಿ ಮಾಡಿ, ಶಿವಭಕ್ತಿ ಅವರಿಗೆ ಬರಬೇಕು ಆ ಥರ ಮಾಡಿದ್ದಲ್ಲದೆ, ತನ್ನ ನಿರ್ಲಕ್ಷ್ಯದಿಂದ ಈ ದೇವಸ್ಥಾನಗಳು ಹೀಗಾಗಿವೆ ಅಂತ ತಿಳಿದುಕೊಂಡು ಕುಳ ಎಲ್ಲ ಹಾಳಾಗಿದೆಯಲ್ಲ, ತಕ್ಷಣವೇ ತನ್ನ ಸೈನಿಕರಿಗೆ ಮತ್ತು ತನ್ನ ಸೇವರಿಗೆಲ್ಲ ಆಜ್ಞೆ ಮಾಡಿದ, ಈ ಕೊಳವನ್ನೆಲ್ಲ ಸರಿಪಡಿಸಿ, ದೇವಸ್ಥಾನದಲ್ಲಿ ಏನೇನು ಕ್ರಮವಾಗಿ ನಡೆಯುತ್ತಿಲ್ಲ ಅದೆಲ್ಲ ಇನ್ನ ಮೇಲೆ ತಕ್ಷಣದಿಂದ ನಡೆಯಬೇಕು ಅಂತ ಹೇಳಿ ಆ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದ್ದು ಮಾತ್ರವಲ್ಲದೆ, ಆ ತನ್ನ ರಾಜ್ಯದಲ್ಲಿದ್ದ ಮಿಕ್ಕ ದೇವಸ್ಥಾನಗಳಲ್ಲೂ ಏನೇನು ಎಲ್ಲೆಲ್ಲಿ ನಡೀತಾ ಇರಲಿಲ್ವೋ ಅಲ್ಲಿ ಕೂಡ ಕ್ರಮೇಣ ಕ್ರಮಬದ್ಧವಾಗಿ ಎಲ್ಲ ಪೂಜೆಗಳು ಪುರಸ್ಕಾರಗಳು ಉತ್ಸವಾದಿಗಳು ನಡೆಯಬೇಕು ಅನ್ನೋ ಥರ ಏರ್ಪಾಡು ಮಾಡಿ ತನ್ನ ಒಂದು ಸಾಮರ್ಥ್ಯದಿಂದ ಶಿವ ದೇವಸ್ಥಾನಗಳನ್ನೆಲ್ಲ ಮತ್ತೆ ಪ್ರಜ್ವಲಿಸುವ ಹಾಗೆ, ಎಲ್ಲ ಸರಿಯಾಗಿ ಕಾರ್ಯ ನಡೆಸುವ ಹಾಗೆ, ಭಕ್ತಾದಿಗಳಿಗೆ ಅದು ಸಿಗೋ ಹಾಗೆ ಲಭ್ಯವಾಗುವ ಹಾಗೆ ಏರ್ಪಾಡು ಮಾಡ್ದ. ಆ ರಾಜ ತನ್ನ ನಿರ್ಲಕ್ಷ್ಯದಿಂದ ಹೀಗಾಯಿತು ಅನ್ನೋದು ಗೊತ್ತಾಗಿ ಇದು ರಾಜನಿಗೆ ತಿಳಿಸುವಂತೆ ಮಾಡಿದ್ದೇ ಈ ದಂಡಿಯಡಿಗಳವರ ಒಂದು ದೊಡ್ಡ ಕೈಂಕರ್ಯ. ಹೀಗೆ ದಂಡಿಯಡಿಗಳವರ ಚರಿತ್ರೆ ಹೇಳಲ್ಪಟ್ಟಿದೆ. ಮುಂದೆ ಮೂರ್ಖನಾಯನಾರ್ ಅನ್ನುವರ ಚರಿತ್ರೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋರ್ಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
3: Dear listeners of Shaivam.org, the following is Shukla Yajurvedam, Karma Shaka, Adhyayam 25.
4: Atha Panchavimsho Adhyayah. Om Hiranyagarbha Samavartata Agre Bhutasya Jatah Patireka Asit. ಸದಾ ಆಧಾರ ಪೃಥಿವೀಂದ್ಯಾಮುತೇಮಾಂಗಸ್ಮೈ ದೇವಾಯ ಹವಿಷಾ ವಿಧೇಮ ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹಾಮ್ಯೇಷ ತೇಯೋ ನಿಸ್ಸೂರ್ಯಸ್ತೆ ಮಹಿಮಾ ಯಸ್ತೆ ಹನ್ ಸಂವತ್ಸರೇ ಮಹಿಮಾ ಸಂಬಭೂವ ಯಸ್ತೆವಾಯ ಅಂತರಿಕ್ಷೇ ಮಹಿಮಾ ಸಂಬಭೂವ ಯಸ್ತೆ ದಿವಿ ಸೂರ್ಯೇ ಮಹಿಮಾ ಸಂಬಭೂವ ತಸ್ಮೈ ತೇ ಮಹಿಮ್ನೇ ಪ್ರಜಾಪಾತಯೇ ಸ್ವಾಹಾ ದೇವೇಭ್ಯಃ ಯಃ ಪ್ರಾಣತೋ ನಿಮಿಷತೋ ಮಾಹಿ ತ್ವೈಕ ಇದ್ರಾಜಾ ಜಗಾತೋ ಬಭೂವ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ ಉಪಯಾಮ ಗೃಹೀತೋಸಿ ಪ್ರಜಾಪಾತಯೇ ತ್ವಾಜುಷ್ಟಂ ಗೃಹಾಮ್ಯೇಷ ತೇಯೋ ನಿಶ್ಚಂದ್ರಮಾಸ್ತೆ ಮಹಿಮಾ. यस्ते रात्रौ संवत्सरे माहिमासं बभूव यस्ते पृथिव्यामग्नौ माहिमासं बभूव यस्ते नक्षत्रेषु चन्द्रमासि महिमासं बभूव तस्मै ते महिम्ने प्रजापातये देवेभ्य स्वाहा युञ्जन्ति ब्रध्नमारुषं चरन्तं परीतस्थुषाः रोचन्ते रोचना दिवि युञ्जन्त्यस्य काम्या हरिविपक्षसारथे शोणा धृष्णो नृवाहास यद्वातो अपो अगानीगन् प्रियामिन्द्रस्य तन्वम् एतग्स्तोतरनेन पथा पुनरश्वमावर्तयासिनः वसावस्त्वाञ्जन्तुगायत्रेण छन्दासा रुद्रास्त्वाञ्जन्तुत्रैष्टुभ्येन छन्दासा आदित्यास्त्वाञ्जन्तुजागातेन छन्दासा भूर्भुव

ಶ್ಯಸಿ ಅಪಹ ವಾಯು ಪಶುರಾಸೀತ್ತೇನಾಯಜಂತ ಸ ಏತಲ್ಲೋಕಮಾ ಜಯದ್ಯಸ್ಮಿನ್ ವಾಯುಃ ಸತೇ ಲೋಕೋ ಭವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಃ ಸೂರ್ಯಃ ಪಶುರಾಸೀತ್ತೇನಾಯಜಂತ ಸ ಏತಲ್ಲೋಕಮಾ ಜಯದ್ಯಸ್ಮಿನ್ ಸೂರ್ಯಾಃ ಸತೇ ಲೋಕೋ ಭವಿಷ್ಯತಿ ತಂಜೇಷ್ಯಸಿ ಪಿಬೈತಾ ಅಪಃ.

ಸದಾಭವಂತೇಂದ್ರಜಕೇಣೇ ಸ್ವತಂಬ್ರಾಹ್ಮಣಿವಂಜೇ ಸದಾಯಪ್ರಣಸ್ವೇಂದ್ರಿಯ ಆಯುಷ್ಯೇಂದ್ರಿಯೇ ಸಪ್ತದಶಸ್ತೋತ್ರಂಭವತಿ ಸಪ್ತದಶ ಪ್ರಜಾಪತಿ ಪ್ರಜಾಪತೇರಾಜ್ಯೇ ಪ್ರಕಾಶಾಭದ್ಭವ್ಯವೇ ದಾದೇ ಪ್ರಕಾಶಮೇವೇ.

ಅದೋಭವತಿ ರೇತೋ ವಾ ಅಗ್ನಿರಂತರಿಕ್ಷಂ ವೈ ರೇತೋ ನಿಚ್ಛತೆ ಯದೋ ನಿರತ್ಯ ಪ್ರತ್ಯಾ ಪಶೂನಾಂ ಗರ್ಭಾ ಆಃ ಪ್ರಪಾದತಾ ಸ್ಯರ ಭಯದುಪ ವಿಸಾದಯತ್ಯಂತರಿಕ್ಷ ಸದಮೇ ವೈ ನಮಃ.

ಸ್ಯಾತ್ಮಹೆ ಆದಾತಿ ಅರ್ಥಂ ದಾತಿ ಕ್ಷೋಧಕಾ ಅಸಾಜನಕಾಂತಿ ಕಾಮಂ ಕಾಮದುಗೇಷ್ಟೇ ಅಥೋ ಯತ್ನಪುರುಷೋನಂತರಿತೋಷ್ಟೇತಿ

ನಿರ್ಮಾದಿದಕ್ಷತೆಯತ್ಪುಷ್ಕರಧರ್ಣಮಪದಧಾತ್ಯಾನತಿದಾಹಾಜಾದತ್ತಾನ್ನಾವೆಸ್ಸ ದಲೋತ್ಯೋಷಧೀನಾಂ ಪ್ರತಿಷ್ಠಿತ್ವಾ ಪ್ರಜಾಪದ ಪ್ರಜಾ

ಪುರಸ್ವಾಧಿತ್ಯಾರತ್ನಾಥ್ಯಾಭಾಭಾಮಿದನತ್ವಾಯನ ಪ್ರತಿವ್ಯಾಪತ್ನಿಶ್ಚೇತಧ್ಯೋ ಅಂತರಿಕ್ಷೆ ಿರಣ್ಯಸಕಲಾಶ್ಮಶಾನಚಿತ್ತೇನಸ್ಪರ್ಶೋದೈಷಯಜಮಾನಾಯ ಲೋಕೈದಾರೈಷ ಯಜಮಾನೋಗ್ನಿಮುಷ್ಮಿಲ್ಲೋಕೆಸ್ಯೇವಯೋಗಾತ್ಯಸೋಮೇಜ್ವಾಚರೇವೀಯತೆ ತಸ್ತಸ್ಕಂದ್ರೇಮ್ಯಾ ಮಿತ್ಯದಿವಜಿಹೋತ್ರ ಸ್ವೇನ ಪ್ರತಿಷ್ಠಾಪಯತ್ಯ ನಾಮೃತ್ಯ ಸನಾಧ್ಯಾತ್ಮಯುಗಸ್ತಸ್ಮ್ಯನೋ ದಿಶ ದಿಶೋ ಮೋ ವೈ ಏಕಾ

ಪ್ರತಿಷ್ಠತೆ ಬಸವೋ ವಾ ಇಷ್ಟಗಾನ ವೈದ್ಯ ಬಸವ ಆಯವದೆ ರಮಂತೇಶ ದೂರ್ವೇಷ್ಟಕಾಮುಪದಧಾತ್ಯಾಜಲನ ವಾ ಏತತ್ಕ್ರಿಯತೆ ಪಶೂನಾಂ ಯತ್ಯಾತೈಷಾ ವಾ ಬಭೃತೋ ವ್ಯರೋದ್ಯಮಾನ ಲೋಕ ಮನ್ವೇನ ದಾದಾರಭ್ಯಾ ದ್ರವ್ಯೋ ಮನ್ವೇನ ವೃಂದ ಏತಯಾ ವೈ ದೇವಾಸುರಾಣಾಂ ವಾಮಂ ಪಶೂನ್ ವೃಂದತ ತತ್ವಾಮೃತೋ ವಾಮಂ ವೃತ್ತಾ ಛಂದಾಗುಂ ಶಿವೈ ದೇವಾನಾಂ ವಾಮಂ ಬಸವತ್ತಚ್ಛಂದಾಗಸ್ಯೇವೈತಯಾ ವಾಮಂ ಪಶೂನ್ ಯಜಮಾನೋ ಭ್ರಾತೃವ್ಯಸ್ಯ ವೃಂದೆ ದೈತೆ ತಸ್ಯುಚ್ಛತಿ ಯಂ ವೈ ವಿರಾಟ್ ಅಸೌ ವಾ ಸ್ವರಾಡಸ ಏವರೆ ತಸ್ತಿಚ್ಛಧೀಯಂ ವ್ರಜನಯತಿ ಅಗ್ನಿರಸ್ಯಾನ್ನಾದೋ ಭವತಿ ಯಸ್

ಭವಂತೆ ಅಥೈಷ ಪೂರ್ಣಸ್ಮಜಾನೀಯಂತೆ ದೇವ ಕೂರ್ಮೋಪದಿತ್ತೇನಾತ್ಮದಂತಿ ಪಶೂನಾಂ ವಾ ಮೇಧ ಏತಂ ಕೂರ್ಮೋ ಅತೈತೇನ ವಾಶ್ಮಜಾನಿತ್ತೇನ ಆತ್ಮದಂತಿ ಪಶೂನಾಂ ವಾಷ ಮೇಧಸ್ತಮೇವೈ ಮೇಧಂ ಪಶ್ಯಂತೇನಂ ಪಶವೋನುಮುಚ್ಯಂತೆ ಉಪತಿಷ್ಠಂತೆ ಪ್ರತ್ಯಂಚಸ್ತಾರಯತಿ ಪ್ರತ್ಯಂಚೋ ಹಿ ಪಶವೋ ಮೇಧಂ ಉಪತಿಷ್ಠಂತೆ ತ್ಯಾವಾ ಪೃಥಿವೀಯಜಾ ಸಾರಯತಿ ತ್ಯಾವಾ ಪೃಥಿವೀ ಪಶವೋ ನೋಪತಿಷ್ಠಂತೆ

ಭಸ್ಮಯತ್ಸಿಕಾರೆ ತಸ್ತ್ರೀಣಂ ಭಸ್ಮನಾಪ್ರೀಣೀತ ರತ್ನ ಪೂರೈತವ್ಯೋರ್ಗ್ವೈ ಊರ್ಜಮೇ ವಾವರಂದೇ ಗತಸ್ಯ ಪೂರೈತವ್ಯೈ ಈಶಾವಾತ್ಮೇನ ಪ್ರಿಯಾತನೋರ್ ಗತಂ ಪ್ರಿಯೈ ವೈನಂದನ್ ವಾಹಾ ಸಮತ್ನಯದಿ ಮಧೋ ಪೂರೈತವ್ಯಾ ಆಹಾಸ್ಯ

ಸಮೃತಾಶ್ಚರಸ್ರಾಪುರಸ್ತಾರುಪತಿಷ್ಠಂತಿ ಚತುರ್ವೇದಂಚಿ ಪ್ರಾಣಾಶ್ಚಕ್ಷಶ್ರೋತ್ರಂ ವಾಮೂರ್ಧನ್ವದೇವೆ ಸಾಧಯತಿ ಮೂರ್ತಂ ಯೋ ಸಾನೇತಿ ಪಂಚ ಪಂಚಾಭಿತಾ ಉಪದೀಯಂತೆ ಪಶೋಃ ಸರ್ವೈ ದೇವಾತ್ವಾತೋ ಗಾಯತ ನತ್ವಾಯತಸ್ಮಾತ್ ಪಶೋಃ ಪಶ್ಚಾತ್ ವಿರಾಜತಶ್ರೋಣಿ ಮುತ್ತರಸ್ತಸ್ಮಾತ್ ಪ್ರಾಂ ಸಂಹಾನಾ ಇಂದ್ರಾಗ್ನಿ ಅವ್ಯತಮಾನಾ ಇಷ್ಟಗಾಂದ್ರಗುಂಹದಂತರಿಕ್ಷಂ ವಾಶಾಚಿರಂತರಿಕ್ಷಮಾ ಪ್ರಜಾ ಇಂದ್ರಾಸ್ಮೀ ವೈ ದೇವಾನಾಮೋಜೋ ವೃಥಾ ಓಜೋ ವೀರ್ಯಮಿಂದ್ರಾಸ್ಮೀ ಓಜಸ್ ವಾಷ ವೀರ್ಯಂ ಅತ್ಯತ ಪ್ರಜಾನಾಂಧೀಯತೆ ಅಥೈತಾದಿಷ್ಟ್ಯಾ ದೇವಾ ವೈ ಸ್ವಪ್ನಂ ಲೋಕಮಾಯ ದಿಶಾ ಆಕ್ರಮಂತೀಯಂತೃಗುಂ ಹನ್ಯದೇತಾ ಉಪದೀಯಂತೆ ದಿಶಾಂಧೃತಿ ಪಂಚೋಪದಾತಿ ಪಾಂತೋ ಯತ್ನೋ ಯಾವಾನೇವ ಯತ್ನ ಸಮಾಲಪ್ತಾದಸೈತಾ ಪುರಸ್ತಾತ್ಸಾದಯದೆ ದೃಶಾ ಅಕ್ಷರಾಭಿರಾಚಿರಾ ಖಲು ವೈ ಚಕ್ಷುರ್ಜ್ಯೋತಿ ಶ್ರೀವಸಂದಶ್ಚಕ್ಷುರ ವಾ ಏತಜ್ಯೋತಿ ಪುರಸ್ತಾತ್ ಪ್ರಶರ್ತದಾತಿ ತಸ್ಮಾದೇವ ಪುರಸ್ತಾತ್ ಚಕ್ಷುಷೋನ್ನಂ ವೈ ವಿರಾಡನ್ನಂ ವಾ ಏತನ್ಮುಖತೋ ದೀಯತೆ ಮಾ ಛಂದ ಪ್ರಮಾ ಛಂದ ಪ್ರತಿಮಾ ಛಂದ ಇತೀಯಂ ವೈ ಮಾಂತರಿಕ್ಷಂ ಮಾಸೋ

ಷಡಕ್ಷರಮಿತ ಉಪದಾಗಸ್ತೆ ಷಟ್ ಷಡಕ್ಷರ ಬೃಹತಿ ಬೃಹತಿ ಖಲು ವೈ ಛಂದಾಗುಂಸ್ವಾರಾಚ್ಯಮಾನ ಜಗದೀ ಸ್ವಾರಾಜ್ಯೈತ ಉಪದೀಯಂತೆ ಭಜವೋ ವೈ ಬೃಹತಿ ಭಜವೋ ವಾ ಏತದಕ್ಷ್ಣ್ಯಸ್ತ.